ಯುಂಥೋಂ ಖುದಿಂಗ್ನ ಮಂಗಾವ್ಥಿ ಹೈನರಿ ಗೋಪಿ ಶಿಂಗುಲಕ್ನದುನ ಕಾಯ್ಹೌರಿಬ ಲಂಹೇನ್ಬನಿ ಹೈನರಿ ಮಯಾಮ್ನ ಇಮಾಗಿ ಕಾನ್ಹಾಯ್ನ ಹಾಕ್ಸೆ ಕರಿ ಓಯ್ರೆಸಿಗೆ ಜಸೋದ ಹೈಸೆ.

ಥಮೊಯ್ಗೆ ಯವಾಸು ಮರೌ ಲೈ ವಾಖಲ್ಗೆ ಮಪಾವಸು ಇರಾಯ್ ಲಾಯ್ದೆ. ಖಲ್ಲಿ ಥಮೊಯ್ನದಿ ಲೇಂಗ್ದನ ಲೇಪ್ಲಗೆ ಖೊಂಗ್ಫಂಸೆ. ವಾಖಲ್ನ ಅಮುಕ್ ಖಲ್ಲಿ ಪೀರಗೆ ಥಮೊಯ್ಸೆ ಜಿನ್ಬಾಲ್ನ ಫೊಂಗಂದ್ರಬಸು. ವಾಖಲ್ಲಮದಿ ಥಮೊಯ್ಗೆ ನಿಂಗಾಯ್ ಕನಾನಬು ಖಾಮ್ಲುಗನಿ. ಮಿಯಾಮ್ನ ಥೊಯ್ದೊಕ್ ಹೆಂದೊಕ್ನ ಪಾಮ್ಜನ ತಾರಿಬ ಇಸೈನಿ ಐದಿ ಥಮೊಯ್ ಪೀಖ್ರೆ ಫಿಲ್ಮ್ಗೆ ಟೈಟಲ್ ಸಾಂಗ್. ಹೊಮೆನ್ ದಿವಾಯ್ಗೆ ಮಯಕ್ತ ಟೋನಿ ಅಹೈಬಮ್ನ ಸೈರಾಂಗ್ದು ಅರ್ಬಿನ್ ಅಮದಿ ಪುಷ್ಪಾರಾಣಿ ಅನಿನ ಇಸೈಸಿಗೆ ಥವಾಯ್ ಹಾಪ್ಲರಿ. ಲೌಬಿರಸಿ ಸೀರಿಯಲ್ ನಂಬರ್ 5.

0: ರಧಾನವು ಯಾವಿರಲ ಬದಿ ಪೂದುನ ಸುಲಾಕನಿ ಬಬಾ ಮಮಾಗಿ ಮಾಂಗದಲ್ಲೇ ನಕನಿ ರಧಾಗಿ ಫಜಬ ಊರಗ ಬಬಾ ಸುಂಗಾಕನಿ ಮಮಾ ಸುಂಗಕ್ಕನಿ ಶ್ರೀ ಕೃಷ್ಣಗಿ ಮಬೇ ಮರಧಾದ ಅಸುಮ್ ತೋರಂಗದ್ರಖಲನ್ಕನಿ ಐ ಸೋಯ್ದನ ಸತ್ಕನಿ
1: ಏ ನಂಗಿ ಬಬಾ ಸಿಯಾವನಿ ಇಶಾಗಿ ಬು ಭಾರಗ ಕೋಕಿ ಪುರಗಳು ನೋರೆದ್ರ
2: ಮಪಾ ನಮಸಾಗಿ ಮಮೋ ಕೊಯ್ವ ಸತ್ಕದವ್ರಿ ಬಾ ನುಪಿ ಮಸಾದನ ಕಂಕ್ರಗನೆ ತೋರಗ್ಲನಿ
1: ಐ ನನ್ನ ಕಂಕ್ಪೋ ನತ್ತೆ ಗಾರಿ ಡೈವರ್ ಸಾರಗ ಸಕ್ಕೆ ದೋರಿಬೇನಿ ನೆ ಗಾರಿಯ ಚೌಪತಿ ಸಕ್ಕೆ ದೋರಿಬೇನೆ
0: ಬಾಬಾ ರದಾಗಿ ಸಕ್ತಂ ದೋ ಯೇಂ ಥಾಜಿಗೆ ಕೋಯಬದ ಮಂಗಾನ ಲಂಗ್ನ ಲೈಬಗಂ ಮಾನ ಲೈರಂ ಮಫಂ ದೋ ಪುಂಗಾನ್ ಮಾನ ಲೈರಂ ಗನಿ
2: ಹಾಯ್ ಗೌತಮ
3: ಮಮಾ
2: ಅಸೇಂ ಬರನಿ ಹಾಯ್ ರಿಸಿ ಬೋ ಐ ಫಾವ ಹೆಗ್ ಯೇಂ ನಿ ಇದ ಸೈತಾ
3: ತೌಬಗಿ ಬುದಿ ಮಮಾ ಮಸಕ್ ದೋ ಯಂ ಪಜೈ ಮಸಕ್ ಪಜ ಮನ್ ಮನಿನಾ ಮಪು ಯಂ ನಂಗದ್ರ ಹಾಯ್ ಬಿ ವಾನಿದ ಹಾ
0: ಮಹಾ ಕನಾಮತಗ ಮರಿ ಲೈನತಿ ಲೋಯ್ನ ಹರಂ ಲವನೆ ಇಂಗೊಂದ ಬಜಾರ್ ದುಗಿ ಬಸ್ ಪಾರ್ಕಿಂಗ್ ದಂಗ ಅರಂಗೆ ಸೋಯ್ದನ ಲಾಪಿಯುಕ ಹರಂ ಲಿ ಪೋನೆ ಮಮ ಐನಸು ಐ ಸೋಯ್ದನ ಲಾಕೇದನ ಖುಂಖ್ರಬನೆ ಸಿಫಾಯ್ ವೈಬ ಮಬುಂಗ ಮನ ಯಾಮ್ನ ಕನ್ನ ಸೇನಬದಗಿ ಮಯುಂದಗಿ ಮಪಾನ್ ಫಾವ ಇಂಥಿ ನುವಾಯ್ನ ಥೋಪ ಫಂಜತಿ ನುಪ ಅಮತಗ ಸಿ ಫಾವ ವರಿ ಸಾದ್ರಿ ಮಬುಂಗ್ದೊ ಹೌಜಿ ಮಯುಂದ ಲೈತಿ ಸೋಯ್ದನ ಐರಂಗೆ ಲೌಕ ಹರಂ ಹೇ ಮಮ
1: ಫರೆ ಫರೆ ಬಾಬಾಗ ಸಲಗದೆ ಏನು ವಹಾಯ್ಬಿದನಿ ಹಯೇಂಗ್ಸಿ
2: ಹೋಯ್ ಹೋಯ್ ಹೋಯ್ ಮೊಯ್ ಬಾಬಾ ಯಾವ್ರದಬನಿನನ್ಯ ಮಸಾ ಮಸಾನಬು ಯಾನರದಿ ಹೇಗ್ ಪುಬಿರೋ ಐಸುನೆ ತಬಕರ ಕೋಮ್ದನಬ
0: ಅಸೆಂಕಿರೋ ಮಮ ಐ ಸೋಯ್ದನ ಪುರಕನಿ ರಧಾದೋ ಐ ಯುಂಸಿಗಿ ಮೊಯ್ನ ಸೋಯ್ದನ ಪುರಕನಿ ಮಮ

0: ಕಾಲೊಂದದಿ ಇರಾಂಚಿ ಯಾಮ್ ಕಂಚನ್ ಕ್ರಮಲ್ಲಿ ಅಯುಕ್ ನಿಮಿದಾಂ ಕಾಯ್ದನ ನುಪಿ ಅಂಗಾಂ ಪುನಮ ಶೋರೋಕ್ ದೆ ಥೋಕ್ತುನ ಯಾನಿಂದ ಬಕೊಲ್ಲ ಉಲಾವ್ನರಿ ಪೊಲೀಸ್ ಕ ಯಾಮ್ ಮುನ್ನರಿ ಹೈ
1: ಲಂಬಿ ಸೆ ಥೋಕ್ಸ ಸಿನ್ ಗ ಮತ್ತೆ ಯಾದ್ರಿ ಹೈ ನೀ ತಂಗಾಲ್ ಕುದಿಂ ಶೋರೋಕ್ ದ ಮೈ ಥಾರಿ ಹೈ ನೀ ಕಥಾ ಯೋನ ಸುಮಿ ಜನು ಕಾಂಗ್ ದೆ ಪಿಮಾ ಐ ಐ ಲೋ ಬುಲಾ ಕ ದ ಬ ಮಹಂದ್ರೆ ದ
0: ಲಾಕ್ ಬ ಯಾರಮ್ ಲೆ ರೋಯಿ ಐ ಕ್ವೇ ಶೋಮ್ ದ ಸು ಬಸ್ ಕಂ ದ ಸೇನ್ ದೆ ದ ನಾ ಹೋಯ್ ದ ಇರಾಂಗ್ ಸೆ ತಪ್ ಥದ್ರಿ ಭಾವ್ ಲೈ ಥೋ ಕೈಜೋ ವೇಗಿ ಅದು ನಕೋಯ ನಿ ಟೆಲಿಫೋನ್ ದ ವಾರಿ ಗಮ್ ದ ಸಾನಾ ದ್ರ
1: ಟೆಲಿಫೋನ್ ಗ ಮತ್ತೆ ಯಾಕಿ ದೆ ಕೈಜೋ ರೋ ಬನೋ ಖಾಂಗ್ ದೆ
2: ಬೇಮಾ ನಕೋಯ ನಿ ಬು ಸಾಕಿ ಸಾ ಥೋ ಲೋ ದ ನಾ ಇಂಫಾಲ್ ದ ದಿ ಇಬೋ ಸ ವನ ಹೈ ಬೆ ಬು ಮಿಯಾಮ್ ದ ಪೊಲೀಸ್ ನ ನಮೈ ಮರು ಮೈ ಖೂ ಥೋ ಪ ಅಚೌ ಬದು ನ ಪಂಕಾಪ್ ತ ಕಾಪಿ ಯೆ ಯುಮ್ ಯುಮ್ ದ ಚಂಗ್ ದು ನ ಸುನೆ ಪಂಕಾಪ್ ತ ಕಾಪಿ ನೆ ಕರಿನೋ ಅಂಗಂಬ ಲೇಬಾ ಅಂಗಾಕ್ಪ ಸಿಂಗ್ಸಿನ ತೌರಿಬ ಸಿಂಗ್ಸೇ ಖಾಂಗ್ದ್ರೆ ಆ ಥಾಯ್ನದಗಿ ಲೈಜರಗ್ಲಬ ಲಂಸಿಬು ಮಿಂಗೋಂದ ಪಿಥೋಕ್ಲೆ ಹೈಸಿಬು ಐಕುಯ್ ಸ್ವಾಯ್ಸಿಸು ಪಿಥೋಕ್ಪದ ಯಾವ ಹೈರಿನೆ ಐಕುಯ್ನ ಕದಾಯ್ದ ಲಯು ಹೈರಿಬನೋ ಖಾಂಗ್ದ್ರೆದ ಪಂಗ್ಲೈ ಮರೈ ಮಿನಬ ಯಾವಸಿಬು ಸಿಬದನೆ ಪುಗದಬದು ಹೇಗ್ ಮಂಗಾಯ್ ಲಾವ್ ಲಾವ್ ಸಾಕ್ಷಿ ಸಾಥು ಅವರು ಲಾವ್
1: ಇಮಾ ಐಬು ತಿನ್ಬಿಯು
2: ಕರಿನು ನೀ ಬೇಮಾ ಹೌಸಿ ಪುಕ್ಕರ ಮಹನ ತಿನ್ಗದೋರಿಬನೋ ಓಯ್ ಇರಾಂಗ್ಸೆ ಖಜಿ ತಂಗ್ ತಪ್ತಕ್ಕೆ ಸಿನಿ ಇಮಾನನೆ ನಂಬು ಸೋಯ್ದನ ತಿನ್ಗನಿ ಲಾ ಲಾ ಚಾಕ್ಚಿ ಇಂಕ್ರನಿ ಲಾವ್

0: ಗೌತಮ ಕೈದವ್ರೆ ನಂಗೆ ಮರುಪ್ತಿ
1: ತಕ್ಕವ್ನೆ ತಕ್ಕವ್ನೆ ಕರಿತವ್ರೆ ನಂಗೆ ಮರುಪ್ತಿ
0: ಕೈದವೀ ನಂಬ
2: ಬಾಬಾ ನೋಮಯ್ಯ ಅಮ್ಮ ಕನ್ನ ಕಾಪಿ
1: ಹಾಯುಡೆ ಹಾಯುಡೆ ಮಖಾ ತಾವ್ನೆ
2: ನೋಮೈ ನೀವು ನೋಮೈನ ನೀವು ಒಮ್ಮರಿ ಪಾಂದುನ ಲೈಮಾಯ್ದ ತಾದ್ರು ನೋಕು ಅನಾಬ ಖಾವು ಬಾಬಾ ಮಕ್ಕಳಿಗೆ ಮರಕ್ತಿಗೆ ಅಮ್ಮದಿ ಐಬು ಕನ್ಬಿಯು ಐಗೆ ಥವಾಯ್ದದಿ ಕನ್ಬಿಯು ಹಾಯ್ನ ಲಾವೈ ಬಾಬಾ ಮಾಕು ಡಾಕ್ಟರ್ ತಾನ ಪೂನನ ಬೋನನಿಗೆ ಐಕೋಯ್ ತಮ್ಮ ಕಬಕ್ಕ ನೋಮೈ ಮರು ಅಮ್ಮನ ಐಗಿ ಐಗಿ
0: ನಂಗೆ ಮರು ಕೈದವ್ರಿಗೆ
2: ಐಗಿ ಮತ್ತೆ ಮಗು ಪಾನು
0: ಕರಿ
1: ಕರಿ
0: ಕರಿ ಹಾಯ್ ಬಾ
1: ಕರಿ ನತ್ತೆ
0: ನತ್ತೆ ಮದುವೆ ತೊಪ್ಪ ಯಾರೋ ಮದುವೆ ತೊಪ್ಪ ಯಾರೋ ಕರಿ ಕರಿ ಮದುವೆ ತೊಪ್ಪ ಯಾರೋ
1: ಕರಿ ಹಾಯ್ ಬಾ ಗುಪ್ತ ಅದು ಅದು ಮಾದಿ ಮಾದಿ ಅಯ್ಯೋ ಅಯ್ಯೋ ನಂಗೆ ಬರುತ್ತಿ
2: ಮಾದಿ ಬಾಬಾ
1: ನಂಗೆ ಬರುತ್ತಿ
2: ಮಪ್ಪ ಮದುವೆ ಅದು ಮತ್ತಾದ್ರೂ ಅವರಿದೆ
1: ಗುಪ್ತ ನಂಗೆ ಬರುಪ್ಪ

ತುಂಬಚಾಬಾ ಅನಿಮಕ್ತಾ ನಿಂಗ್ಸಿಂಗ್ದುನ ಲೈರಬ ಕನಾಗಿ ಸಕ್ತಂನ ಮಂಗ್ಲಾಂದ ಉಬ ಹೌನಸಾನಿ ಯತ್ಪಿ ನವ ಕನ ಯಾವ್ದ ಮಂಗ್ಲಾಂಗಿ ತಾಯ್ಬಂಗ್ದ ನುಂಗ್ಶಿ ವಾರಿ ಸಾನನಿಂಗ್ನ ಗಾಯ್ಜರಿಬ ಖೌರಾಂಗ್ಲವ ಥಮೊಯ್ನಿ.

0: ꯍꯟꯗ꯭ꯔꯦꯗ ꯁꯦꯟꯇꯤꯃꯤꯇꯔ ꯃꯤꯇꯔ ꯑꯃꯒꯨꯝꯕ ꯁꯥꯡꯕ ꯃꯇꯝꯗ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯂꯣꯏ ꯂꯧꯊꯣꯛꯄꯤꯔꯒ ꯁꯦꯡ ꯁꯦꯡꯅ ꯊꯝꯕꯤꯕ ꯑꯗꯨꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣꯛꯄꯤꯔꯒ ꯑꯩꯈꯣꯏꯅ ꯃꯈꯥꯗ ꯂꯩꯕ ꯃꯅꯥꯁꯤꯡ ꯑꯗꯨ ꯂꯧꯊꯣ ꯑꯣꯏꯌꯦꯕꯀꯣ ꯑꯗꯨꯒ ꯎꯔꯨꯝ ꯁꯦꯝꯕꯤꯕꯁꯨ ꯗꯔꯀꯥꯔ ꯑꯣꯏꯌꯦ ꯃꯥꯅ ꯌꯥꯝ ꯁꯥꯕ ꯃꯇꯝꯗꯗꯤ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐꯪꯗꯕꯅꯤꯅ ꯃꯥꯒꯤ ꯃꯆꯤꯟꯖꯥꯛ ꯃꯔꯥꯡ ꯀꯥꯏꯅ ꯐ ane pambi singsu macinjak siam darkar oye pambi ne pasana haukro matung da akuena cinjak harsi marang kaina piga da bani ama pasana patapum thaga ba santhi akuena sinai ko FIM haina su khangna ye do su mase compose ro su yai FIM oira ga su yai kg tara se happy gini pambi amada amasung ko nitrogen urea se gram sani ga kun amasung super haina ko SSP super se khotok khabam tung da gram satruka kun manga aduga potas china chamaga humputara gram se se tot laga mix tau bira ga sai gi pambi gi akoi bududa akoina april may sida ko akoina happy ga dobne sahi ahum sukhra matung dadi magi chinjak si sukhra hengale ba hena changi ba do akoina sahi ahum gi matung dadi saruk anirak thokna akoina two times happy gani april may ko aduga august september si anirak happy gani same dose samana badose asman happy gini atopa darkar oiba ko manure kumba like biofertilizer haibatare suumba phoso bacteria amasung isdobacter haiba makhan singsi su akoina happy ba yai gram yankai ko santhi ga tot laga aduga utchu ko akone singthara ut laibada uchi am phangi dana ko asi su gram samanga kg tangkai si phajana tot na raga pambi gi du da akoi badu da akone phajana Lebaga yauna makong sombi baga anda zaman aku na happy bayai. Aduh nataga atau pa masu micronutrients singsi so gram menga ising liter mada tit laga. Madi sang kacik tada kau ni micro oibili na kacik tani am cang dia ba. Siu tit laga aku na Jun degi Oktober manong si pau boda sai topi bayai. So maina sai topi laga di he na pambi so masama u pagani aduga mahi so he na pagani. Aduga aku gilam dam si di nong suba maram na acid am oye ba. Lebaga si sil leh. Ko aduna akoina liming su tawba yai sunu se akoina gram jamanga pambi ama amada gram jamanga se april gi matam da akoina chai thopi ba dore de akoina acidity su hena hanta ba nong ju tha lak tringa si da akoina mangjau na chai thopi ba da sumaina akoina har gumba si meam si sumaina pira ga di hena sa thok su phagani
1: gulmari sai ba pambi se masi tha ba matam se da ising ka yamna darkar oiba pambi oiba ge du ga ising chai ba gi mo ong se kamai to ga ni haibise masi gi matang da su khara dang thambi
0: Pambi singsidi ising darkar lai tiba kena sulai tiko ising siam darkar oye. Aduna pambi na pik dingai dehek thaba matam da kwen ising che. Pazana matam za na bibi ga daubuni na tradi kang dana shiba so umo so oye ba. Dana kwen ang sai ching gumbada thaba ching slopi area gumbada thaba ni na kwen ising che yam na manghan da bida yam na chekshin economic oye na efficient oye na kwen na sizin na ba matau tae. Dana basin type aduga drip irrigation ko so gumba makhan da kwen na sin na raga ising che chai bibi yae. Semain tau raga di kwen na ising ki darkar oye ba susu yam na chekshin na sizin na gani. Dana ising di yam darkar oye ma ising wa laba mahi su hantara gani. Dana hek hau ba matam da ising chai bira ni ma pan sa lam dae mahi tam lam dae mamang da ising che su pasana parangkai na bibi ga da.
1: Ising che de nung tike du mak chai gadra na traga na magi inter well hai gadra tangkak tangkak chai bagi ma tang cha ma sidi karam karam ka da chai ni
0: ising sidi khoi notice the di ayam barren fed agriculture oibani ko smaina phajana nong se dum lak pani aduna nong ju tha da di dum ma sa gi dum phangjare aduga akangma matam kalin kumba yamna kangbo winter kumba dry oiba matam sida di khoi ising che adum hapta ma da amara ko adumaina chai bi ba yai
1: laina til na gum bata ba je dum pambi ayam ba sida thengla jai gulmari sai ba pambi sidi laina til na tagan ba pambi oibra mangonda tagan ba laina til na leiraga di karam karam ba nam na tai duga layong sing china kam dawi haibase gi matang da su khajitang sandok na thambi
0: black paper si su laina tina dum tai ando khoi na phasana yeng chin ga daw bani ma se ya maru oira ba khara aina panjage tina da polubital ko leaf caterpillar haibu gumba leaf gall and thrips haiba top suit borer haiba su ma tin ma ku ku masa masa sing se tai aduna khoi na khanga daw badi black paper gi mana si da thrips gumba bata ba si di mana se maning rom da makar prevalent oibane ko mokhong sida pum silaga duga mana yellow ka silaga dumaina sopa laina amane aduna chi laina chi su akhoina nursery sara chi matam da laibak sing se pjana soil se treatment obi ba ko hida happy raga di phaye duga main field da su lau da su akhoina ko nimke kumba bodo mixer kumba mix taw raga trichoderma kumba ko santhi ga loina mix taw mina raga pambi mokhong du da khoina pjana sai bi raga di chi patta pum thabi laina makhan se food rot se শিশুকান বাঙামে
1: আদো হাইরি বলাইনা সে মুন্নাই এং হৌদ্রগদি পাকতক নানা দুম মহিমরং জে মাংবা তাকপকি আদুগুম বা খুদং জাদাব সুদুম লাইব্রা
0: লাইয়ে কোইন মতম জানা কান হৌদ্রদি মানাসে প্রা ইয়েলো কারগা মানাসে কে লাগরাগা সুমাইনা তাওয়ে আদুনা আয়ামবা এপ্রিল কুমা লাকট্রিংাই দা মার্চ কুমবা সুমাশিদা ইয়ামনা থোকলে আদুনা akhoina phajana har gumba manuring su phajana taubiraba aduga sumaina prophylactic coc gumba se chai bi kharga di yening khulak pada yam phajana di thorai
1: adoi batar ga di thabiri balomi sing sina su yamna section na munni ging bi ba ma mathau tari bane
0: mathau tai
1: golmari se pa le ma pumari phare aduga magi mahai se lokpa gi matang sita su wafam khradang thambi
0: tharaga pingraga loin sa don taukrama thung da khoi di gi kana ba laumi kana ba bisi harvesting mata ni ko adana mahai lokpa si akhoina black paper gulmaris asi sahi ahum ko natraga sahi mari ki matung da hai pan ba hawi mahai lo i aduga mapung marai phana pan ba sina sahi tare tagi pan ba hawi me to june ki tha sida laisat pa horani adugi november to march tha sida mahai se mun ba lok pa matam yaure gulmaris ki mahai si green color ne do ma gi sarong du da ama ani ngang silak raga di si khoina mature oire lok pa yare roine pungmun mun bagi mathau ta de black paper gi sathok se kg amadi gi ahum phau ba se akang ba dry fruit se pambi amana puthopa ngame ba ko aduga sahi taret nipan suraba pambi chau khraba sidi mana puthopa si pari amada geji sanipan de gi lishinga ma phauba puthopa ngame
1: black paper se lokpa loiraba matunga magi post harvest management haigadra kanghanba degi mabu store tor ga lir ga thamnaba gi moong matau se masidi karam karam ba moong matau sing sizina duna tawi masi matang da soibi
0: black paper se lok matung da ising asaba da minute ama ni lubraga thamba asibu blanching hena kawi adora di masu jena phajaba masu lakpa hena phajaba kangba da so hena mating pangi andana blanching da khrom matung sida khoina maru sing do ising asaba de lothok khrom matung da kung sa da phodo piga da ba to hapta am kung basum phodo kani phajana mai moisture do maintain ta ora phodo piga ni nung sa da khoina ola ola ga phoga da bani amu on biga da bani phajana kangla ba matung da inil chang da ba haitare ko inil yau da container moisture free container sida akuna hapsilaga phasan irenjana thambi ga dawani adu ga dagi akuna yon ba marketing tauba kari krisina ba mayam da dum pakat ba yar
1: marketing gi matang jita lakcha ba kanda black paper se tu kimatik demand lai ba crop ama oibra haibati mayam da dum pamda ba oibra marketing sida di akuna sitta ba khotta ba natra gana mang ta aga lai ba se masi khudong cha da ba lai ba di yau ba yau da ba sima tang da sai bi
0: marketing gi haira ga di sidi autong haining e black paper sidi adum chahi ama ju hen adum thamba ya ba sitre haira ga so dum thamba ya ba pat pa pumba lai te khamena chin ba gumba di hek ta yon thok tra di pat lidana adi kangra dum lira ka thamba ya ba potni aduga yamna demand oiba yum thong ko ding da sakum da ne sina ba marumara king of the spices ni aduna mai sam demand lae
1: aroi boi na hangjani masina longmi amana black paper se tha ba matam da magi phangiba income se kayamu yamna phangba ngammi loina na black paper tha ba sina magi senmit lon da kayamu yamna chaukhat han ba ngam gani magi potential haiba tare masigi matang da su thambi
0: sahi ahumari sangye ma de ko do sahi tare te gi di phasa na mahumari pha na phasa na pale lok khaba dry fruit se maru se akang ba si lupa samri de gi lishing ma sani pha ba kg ama da sigi maman se smane lai do na create ki matung ina hena phaba na hena tang ba khara han tha ba do na khara han tha ba maman se smane lai lupa lak ani makhai de gi lak mari pha ba se ekar amada akhoina phajana tanbangami phangbangami ko changkhraba sel sing mayam khusuman har gi laina tinagi chumayam se khaido khrama tungda akhoina income se lak ani makhai de lak mari phawbase ekar amada phanggi magi oina duga pari amada haide lak taruk te gi tara phawbati dum phangbangami
1: doctor na pan bikhi bidasu haiba pambi se chehi kun manga mukti dum hinduna leira ga ngami haibani na chehi kun manga se dum leptana haiba income se dum laka doine ba mukha gi badagi
0: leina tina boi leitra ba healthy oiba pambi oiragadi aduman income se dum laka ni ko sidi money growing on the tree ga samana ra badi aduga sida ina so ma haini nga sai gi black paper gi income asi khakta natte sai standard tree do u do mana ka ga do ba yet ka do ba u pambi sing dagi akoina for example akoina haino pambi lawre haiona jackfruit ko thaibong pambi natra kwa pambi yupi pambi sugumba mahai yan ba haira gi pambi se khoina lawraga di haira gi pambi de gi su khoina income do phangbanga me adoga loina loina na black paper de gi su phangbanga double income se khoina phangbanga me
1: loisa lakpa sida doctor ekhoi gi lamdam sida leiba lomi sing sida black paper tha basina kayamu yamna chaukhat han bangam gani amasung black paper tha basina lomi magi punsi da makhoi gi income generate tawbada kayam kanagani haibasi gi matang da
0: hoi aroi bada ina so wapham khra thamjage black paper pak sana thana bo na si lo mi chin now sing sen thum phagat na ba manipur gi lamdam sida aduga noma noma gi sang da ba ya da ba sakhum gi ko thong thak pada su khoi na sizina si black paper si haksang phana ba amasung overall sa khat ba nungai ba oiningai da ma black paper se tha si hai da hai sening
1: yam na nungai jai Iroisham Badalaiba Central Agricultural University Dalaiba College of Agriculture gi Department of Horticulture da Assistant Professor Oinale Biribi Dr PS Mariam Analna ekogi studio da lingbiraktuna chathok leina black paper mataw karamna thagani haibasi gi matang da wafam khradang thambiramba Dr bo Akashbani Imphal gi maike degi thagachari
0: Thank you
1: Manipur da Longmi Singh gi senmitlon phagat hanaba Black paper thabagi kanglon sing hair behiramasida hauji hauji Central Agricultural University Imphal gi College of Horticulture da Assistant Professor Oinalai Biribi Dr PS Mariam Analga
2: ꯅꯆꯜꯒ ꯎꯅꯗꯨꯅ ꯁꯥꯕ ꯋꯥꯔꯤ ꯋꯥꯇꯥꯏ ꯑꯁꯤ ꯉꯁꯤꯒꯤ ꯊꯧꯔꯝꯒꯤ ꯑꯔꯣꯏꯕ ꯑꯣꯏꯅ ꯇꯥꯃꯤꯟꯅꯔꯦ
3: ꯇꯥꯃꯤꯟꯅꯔꯦ ꯆꯠꯂꯤꯕꯦ ꯑꯃ
2: ꯊꯧꯔꯝꯁꯤꯡ ꯑꯁꯤ ꯇꯥꯍꯟꯖꯈꯤꯕꯒ ꯂꯣꯏꯅꯅ ꯑꯩꯈꯣꯏꯒꯤ ꯈꯨꯡꯒꯪꯒꯤ ꯊꯧꯔꯝꯒꯤ ꯃꯇꯝꯁꯨ ꯂꯣꯏꯁꯤꯜꯂꯛꯂꯦ ꯇꯥꯇꯣꯟ ꯏꯆꯤꯜꯂꯤꯄ꯭ꯋꯥꯁꯨ ꯃꯇꯥꯡ ꯁ꯭ꯋꯥꯏꯗ ꯍꯟꯅꯈ꯭ꯔꯁꯤ
3: ꯐꯅꯤ ꯐꯅꯤ ꯆꯠꯂꯤꯕꯦ ꯑꯃ
2: ꯈꯨꯡꯒꯪꯒꯤ ꯊꯧꯔꯝ ꯇꯥꯕꯤꯔꯤꯕꯁꯤꯡꯕꯨ ꯏꯆꯤꯜꯂꯤꯄ꯭ꯋꯥꯅ ꯑꯃꯨꯛꯀ ꯍꯟꯅ
3: ꯈꯨꯔꯨꯝꯖꯔꯤ
4: ꯈꯨꯡꯒꯪꯒꯤ ꯊꯧꯔꯝ ꯇꯥꯕꯤꯔꯤ
5: अरे रीमा सोलर पैनल लगवा ले सोलर पैनल लगवा ले
6: कब से मुझे सारे दोस्त बोलते थे पर मैंने माना जब प्रधानमंत्री जी ने कहा
7: भारत सरकार का लक्ष्य सोलर पावर से बिजली बिल जीरो करने का भी है
6: मैंने प्रधानमंत्री जी के कहने पर सोलर पैनल लगवाया और मेरा बिजली बिल जीरो आया आप भी लगवा लो
8: पीएम सूर्य घर मुफ्त बिजली योजना आज ही रजिस्टर करें PM Surya Ghar.gov.in पर
9: I'm looking for a life insurance policy that has a low premium, gives a good bonus, and is truly trustworthy.
10: Go for PLI.
11: Along with government employees, all professionals, graduates, and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
12: मणिपुर के अहानबा न्यूरो पेशेंट्स के मत तंगायरबा स्पेशलाइज्ड हॉस्पिटल न्यूरो इमरजेंसी ट्रॉमा नेट मल्टी स्पेशलिटी हॉस्पिटल सिंगजाय मथक टोंगथामली काय दहानुक चरे हॉस्पिटल असना मरुइना बीपी स्ट्रोक ब्रेन ट्यूमर लमिजी खुदोंथिबा स्पाइनल डिस्क प्रोलैप्स स्पाइनल ट्यूमर अमदि माइग्रेन चिंगबलायंगली हॉस्पिटल असदा न्यूरो गे लायंग बरचंगबा अफबो मखलगी खुसु खुलाय अमदि मशीन वरांग काय दले मशीना कोकल मरी लेनबा तोआन तोनबा मखलगी अनाबा सिंग निंथिना लायंगली ꯂꯝꯗꯝ ꯑꯁꯤꯗ ꯅ꯭ꯌꯨꯔꯣꯁꯔꯖꯟ ꯌꯥꯝꯅ ꯇꯥꯡꯅꯔꯤꯕ ꯃꯔꯝꯅ ꯆꯤꯡ ꯑꯃꯗꯤ ꯑꯔꯥꯞꯄ ꯃꯐꯝꯗꯒꯤ ꯂꯥꯛꯄ ꯑꯅꯥꯕꯁꯤꯡ ꯅ꯭ꯌꯨꯔꯣꯁꯔꯖꯟ ꯎꯅꯅꯕ ꯍꯣꯠꯅꯕꯗ ꯑꯋꯥꯕ ꯀꯌꯥ ꯃꯥꯌꯣꯛꯅꯔꯤ ꯃꯁꯤꯗꯁꯨ ꯅꯠꯇꯅ ꯃꯇꯝ ꯇꯦꯟꯊꯅ ꯑꯅꯥꯕ ꯂꯥꯏꯌꯦꯡꯕꯅ ꯃꯔꯝ ꯑꯣꯏꯔꯒ ꯈꯨꯗꯣꯡꯊꯤꯕ ꯀꯌꯥꯁꯨ ꯃꯥꯌꯣꯛꯅꯔꯤ ꯃꯁꯤ ꯄꯨꯝꯅꯃꯛꯇꯒꯤ ꯈꯔꯗ ꯑꯣꯏꯔꯕꯁꯨ ꯀꯟꯅꯅꯕ ꯗꯥꯛꯇꯔ ꯄ꯭ꯔꯀꯤꯟꯖꯟ ꯁꯤꯡ MCS ꯅ꯭ꯌꯨꯔꯣꯁꯔꯖꯔꯤ ꯑꯦꯝꯁ ꯅ꯭ꯌꯨ ꯗꯤꯜꯂꯤꯅ ꯃꯁꯥꯃꯛꯀꯤ ꯍꯣꯁꯄꯤꯇꯥꯜ ꯑꯁꯤꯗ ꯄꯨꯡ 20 ꯂꯩꯗꯨꯅ ꯑꯅꯥꯕꯁꯤꯡ ꯂꯥꯏꯌꯦꯡꯂꯤ ꯍꯣꯁꯄꯤꯇꯥꯜ ꯑꯁꯤꯗ ꯑꯇꯥꯕ ꯃꯃꯜꯗ ꯂꯥꯏꯌꯦꯡꯕꯇ ꯅꯠꯇꯅ OPD, ꯖꯦꯅꯔꯦꯜ ꯑꯃꯗꯤ ICU ꯕꯦꯗ ꯑꯣꯄꯔꯦꯁꯟ ꯃꯦꯗꯤꯁꯤꯟ ꯑꯦꯛꯁ-ꯔꯦ ꯑꯃꯗꯤ ꯂꯦꯕꯀ ꯃꯔꯤ ꯂꯩꯅꯕꯁꯤꯡꯗꯁꯨ ꯑꯇꯥꯕ ꯃꯃꯜꯗ ꯐꯪꯍꯜꯂꯤ ꯉꯁꯤꯃꯛ ꯂꯦꯡꯁꯤꯟꯕꯤꯔꯛꯑꯣ ꯑꯃꯗꯤ ꯈꯨꯗꯣꯡꯆꯥꯕꯁꯤꯡ ꯑꯁꯤ ꯂꯧꯕꯤꯌꯨ ꯍꯦꯟꯅ ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯍꯣꯁꯄꯤꯇꯥꯜ ꯑꯁꯤꯒꯤ ꯇꯦꯂꯤꯐꯣꯟ ꯅꯝꯕꯔ 7000553416 ꯅꯠꯇ꯭ꯔꯒ 8974572154ꯗ ꯄꯥꯎ ꯐꯥꯎꯕꯤꯔꯛꯄ ꯌꯥꯒꯅꯤ
13: ꯐꯪꯕꯤꯔꯒꯅꯤ PC 8744+ PC 8744+ PC 8744+ ꯍꯥꯏꯕ꯭ꯔꯤꯗ ꯐꯧ ꯑꯁꯤ ꯆꯥꯛꯍꯥꯎꯕꯒꯤꯗꯃꯛ ꯃꯅꯤꯄꯨꯔꯒꯤ ꯂꯧꯃꯤꯁꯤꯡꯅ ꯂꯤꯁꯥꯡ ꯁꯦꯠꯅ ꯊꯥꯔꯛꯂꯤ ꯊꯥꯕꯤꯔꯛꯂꯤꯕ ꯂꯧꯃꯤꯁꯤꯡꯒꯤ ꯋꯥꯔꯣꯜ ꯃꯇꯨꯡꯏꯟꯅ ꯐꯧ ꯑꯁꯤꯒꯤ ꯑꯉꯛꯄ ꯃꯒꯨꯟꯗꯤ ꯂꯣꯛꯄ ꯃꯥꯟꯅꯕ ꯊꯣꯏꯕꯤ ꯐꯧ ꯑꯌꯥꯡ ꯂꯩꯃ ꯄ꯭ꯔꯤꯌꯥꯒꯨꯝꯕꯒ ꯌꯥꯟꯁꯤꯟꯅꯔꯒ ꯊꯥꯕꯗ ꯐꯧꯊꯣꯛꯁꯨ ꯍꯦꯟꯒꯠꯂꯤ ꯂꯣꯀꯦꯜ ꯐꯧꯒꯤ ꯃꯍꯥꯎꯁꯨ ꯆꯦꯜꯂꯤ ꯀꯥꯎꯕꯤꯔꯒꯅꯨ ꯍꯥꯏꯕ꯭ꯔꯤꯗ ꯐꯧ PC 8744+ ꯑꯀꯛꯅꯕ ꯏꯁꯇꯣꯛꯅꯤ ꯐꯪꯐꯝ ꯋꯥꯏꯅ ꯕ꯭ꯔꯨꯁ ꯕꯣꯔꯥꯒꯂꯤ ꯊꯪꯒꯥꯜ ꯕꯖꯥꯔ ꯏꯝꯐꯥꯜ ꯑꯃꯗꯤ ꯑꯇꯩ ꯂꯧ ꯍꯤꯗꯥꯛ ꯌꯣꯟꯐꯝꯁꯤꯡ
14: ꯏꯟꯗꯣꯔ ꯑꯃ ꯀꯝꯄꯅꯤꯒꯤ ꯁꯛꯇꯤꯃꯥꯟ ꯎꯔꯖꯥ ꯐꯧ ꯑꯃꯗꯤ ꯃꯍꯩ ꯃꯔꯣꯡ ꯈꯨꯗꯤꯡꯃꯛꯇ ꯁꯤꯖꯤꯟꯅꯕ ꯌꯥꯔꯕ ꯀꯦ ꯖꯤ ꯑꯃ ꯀꯦ ꯖꯤ ꯃꯉꯥ ꯑꯃꯗꯤ ꯀꯦ ꯖꯤ ꯇꯔꯥ BOPP ꯕꯦꯛ ꯑꯃꯗꯤ ꯀꯦ ꯖꯤ ꯇꯔꯥꯒꯤ ꯕꯛꯀꯦꯠ ꯑꯣꯏꯅ ꯐꯪꯕꯤꯒꯅꯤ ꯁꯪꯒꯝꯗ ꯀꯦ ꯖꯤ 14ꯒꯤ ꯆꯥꯡꯗ ꯃꯈꯜ ꯈꯨꯗꯤꯡꯃꯛꯀꯤ ꯃꯍꯩ ꯃꯔꯣꯡ ꯑꯃꯗꯤ ꯃꯅꯥ ꯃꯁꯤꯡꯗ ꯁꯤꯖꯤꯟꯅꯕ ꯌꯥꯏ ꯆꯔꯥ ꯍꯨꯟꯕ ꯑꯃꯗꯤ ꯊꯥꯕꯗ ꯅꯠꯇ꯭ꯔꯒ ꯑꯍꯥꯟꯕ ꯏꯁꯤꯡ ꯆꯟꯕ ꯃꯇꯝꯗ ꯄꯥꯝꯕꯤ ꯑꯗꯨꯅ ꯃꯄꯥꯜ ꯁꯥꯔꯛꯄ ꯑꯃꯗꯤ ꯃꯍꯩ ꯌꯥꯜꯂꯛꯄ ꯃꯇꯝꯗ ꯁꯤꯖꯤꯟꯅꯒꯅꯤ ꯃꯁꯤꯅ ꯄꯥꯝꯕꯤꯁꯤꯡꯗ ꯃꯆꯪ ꯑꯣꯏꯕ ꯆꯤꯟꯖꯥꯛ ꯀꯥꯔꯕꯣꯟ ꯐꯪꯍꯜꯂꯤ ꯃꯔꯥ ꯀꯜꯍꯜꯂꯤ ꯑꯃꯗꯤ ꯄꯥꯝꯕꯤꯒꯤ ꯃꯁꯥ ꯃꯎ ꯐꯍꯜꯂꯤ ꯍꯦꯟꯅ ꯃꯌꯣꯟ ꯆꯣꯡꯍꯜꯂꯤ ꯑꯃꯗꯤ ꯃꯁꯥ ꯃꯔꯦꯡ ꯐꯟꯗꯣꯛꯍꯜꯂꯤ ꯄꯣꯠꯊꯣꯛ ꯄꯨꯊꯣꯛꯄꯒꯤ ꯆꯥꯡ ꯍꯦꯟꯒꯠꯍꯜꯂꯤ ꯂꯩꯕꯥꯛꯇ ꯏꯁꯤꯡ ꯆꯨꯞꯁꯤꯟꯕꯒꯤ ꯆꯥꯡ ꯋꯥꯡꯍꯜꯂꯤ ꯃꯔꯝ ꯑꯁꯤꯅ ꯏꯁꯤꯡ ꯍꯟꯊꯅ ꯆꯟꯕ ꯌꯥꯏ ꯂꯩꯕꯥꯛꯇ ꯌꯥꯎꯕ ꯂꯩꯍꯥꯎꯒꯤ ꯆꯥꯡ ꯋꯥꯡꯈꯠꯍꯜꯂꯤ ꯁꯤꯖꯤꯟꯅꯕꯤꯌꯨ ꯁꯛꯇꯤꯃꯥꯟ ꯎꯔꯖꯥ ꯐꯪꯐꯝ ꯏꯟꯗꯣꯔꯃꯥꯒꯤ ꯗꯤꯂꯔꯁꯤꯡ
15: ꯑꯦꯀꯥꯗꯃꯤꯛ ꯁꯦꯁꯟ 2026-27ꯀꯤ ꯑꯣꯏꯅ ꯏꯟꯗꯤꯌꯟ ꯏꯟꯁꯇꯤꯇ꯭ꯌꯨꯠ ꯑꯣꯐ ꯍꯦꯟꯂꯨꯝ ꯇꯦꯛꯅꯣꯂꯣꯖꯤ ꯒꯨꯋꯥꯍꯥꯇꯤꯗ 3 years ꯗꯤꯄ꯭ꯂꯣꯃꯥ ꯀꯣꯔꯁ ꯏꯟ ꯍꯦꯟꯂꯨꯝ ꯑꯦꯟ ꯇꯦꯛꯁꯇꯥꯏꯜꯁ ꯇꯦꯛꯅꯣꯂꯣꯖꯤ ꯇꯝꯅꯕꯒꯤꯗꯃꯛ ꯐꯣꯔꯝ ꯄꯤꯁꯤꯜꯂꯛꯄꯒꯤ ꯃꯇꯝ ꯁꯥꯡꯗꯣꯛꯂꯦ ꯐꯥꯔꯁ ꯁꯦꯃꯤꯁꯇꯔꯗ ꯅꯧꯅ ꯃꯤꯡ ꯆꯟꯅꯕ ꯑꯃꯁꯨꯡ ꯁꯦꯀꯦꯟ ꯌꯔ ꯍꯥꯏꯕꯗꯤ ꯊꯔꯗ ꯁꯦꯃꯤꯁꯇꯔꯗ ꯗꯥꯏꯔꯦꯛ ꯑꯦꯗꯃꯤꯁꯟ ꯂꯦꯇꯔꯦꯜ ꯑꯦꯟꯇ꯭ꯔꯤꯒꯤ ꯃꯇꯝ ꯖꯨꯟ 25 ꯐꯥꯎꯕ ꯁꯥꯡꯗꯣꯛꯂꯦ ꯍꯥꯏꯅ ꯗꯥꯏꯔꯦꯛꯇꯣꯔꯦꯠ ꯑꯣꯐ ꯍꯦꯟꯂꯨꯝ ꯑꯦꯟ ꯇꯦꯛꯁꯇꯥꯏꯜꯁ ꯃꯅꯤꯄꯨꯔꯒꯤ ꯗꯥꯏꯔꯦꯛꯇꯔꯅ ꯈꯪꯍꯜꯂꯛꯂꯤ
4: ꯑꯥꯒꯁꯋꯥꯅꯤ ꯏꯝꯐꯥꯜ ꯍꯧꯖꯤꯛ ꯅꯨꯃꯤꯗꯥꯡꯒꯤ ꯄꯨꯡ 7:30 ꯃꯈꯥꯏ ꯇꯥꯔꯤ ꯃꯅꯤꯄꯨꯔꯤꯗ ꯄꯥꯎ ꯇꯥꯕꯤꯔꯁꯤ
16: ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯃꯥꯏꯕꯝ ꯗꯤꯖꯃꯅꯤꯅ ꯄꯥꯎ ꯄꯥꯖꯔꯤ ꯑꯍꯥꯟꯕꯗ ꯃꯔꯨꯑꯣꯏꯕ ꯄꯥꯎ
10: 25 ಸುಬ ದ ಗ್ರೇಟ್ ಜೋನ್ ಅಪರೈಸಿಂಗ್ ಯುನಿಟಿ ದೇಗಿ ಥೌರಂ ನಸಿ ಅಥೌಬಸಿಂಗಿ ಯಥಾಫಂ ಇಂಫಾಲ್ಗಿ ಕೆಕ್ರು ಪಾತ ಪಾಂಥೋಗ್ಲಿ ಮಣಿಪುರದ ಕಾಹೆನ ಸಾಬಿಗಿ ಸಾಂಗ್ ಹೆನ್ಗಲಲ್ಲಿಬಸಿದಿಗಿ ಸೆಕ್ಷನ್ ನಬ ಹೆಲ್ತ್ ಅಡ್ವೈಸರಿ ಎಂಬ ನ್ಯಾಷನಲ್ ಹೆಲ್ತ್ ಮಿಷನ್ ಮಣಿಪುರ್ನ ಥೋಕ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂಫಾಲ್ ಈಸ್ಟ್ನ ಸಿಂಧುನ ನಸಾ ಮುಕ್ತ ಸಪ್ತಾಹ ಥಾ ಅಸಿಗಿ ಕುಂತರುಕ್ ಫೌಬ ಜಿಲ್ಲಾ ಅಸಿಗಿ ತೊಂಗಾನ್ ತೊಂಗಾನ್ಬ ಮಫಂಸಿಂಗ್ದ ಜತಗನಿ ಮಣಿಪುರ್ಗಿ ಜಿಲ್ಲಾ ಅನಿ ಸನಾಪತಿ ಅಮದಿ ಫೆರ್ಜೋಲ್ದ ನಸಿದಿಗಿ ಹೌನ ಜನ್ ಕಲ್ಯಾಣ್ ಶಿಬಿರ್ ಕ್ಯಾಂಪ್ಸಿಂಗ್ ಹೌತೋಕ್ರೆ ಅಮಸುಂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಪೇರಿಸ್ದ ಅವಾಂಗುತಾಗಿ ಮಿಫಂಸಿಂಗ್ದ ಫ್ರಾನ್ಸ್ಗಿ ಲಲೋಲ್ ಇತಿಕಿಲುಸಿಂಗ್ಬಸಿಂಗ ವರಿ ಸಾನಕ್ರೆ ಕುನ್ಮಂಗ ಸುಬ ದ ಗ್ರೇಟ್ ಜೋನ್ ಆಫ್ ರೈಸಿಂಗ್ ಯುನಿಟಿ ದೇಗಿ ಥೌರಂ ನಸಿ ಅಥೌಬಸಿಂಗಿ ಯಥಾಫಂ ಇಂಫಾಲ್ಗಿ ಕೆಕ್ರು ಪಾತ ಪಾಂಥೋಗ್ಲಿ ಕುಂಜಾ ಲಿಸಿಂಗ್ ಅನಿ ಅಮದ ಮಣಿಪುರ್ಗಿ ಅಪುನ್ಬ ಸಕ್ತಂ ಅಮಸುಂ ನಮ್ಖೈ ಗಾಂಗ್ನಬ ಸಂಸನ್ಕಿಬ ಮಿಯಾಮ್ಗಿ ಖೋಂಗ್ಜಂಗ್ದ ಲೈಕಿದ್ರಬ ಅಥೌಬ ತರಾನಿಪಾನ್ ಅದುಬು ನಿಂಗ್ಸಿಂಗ್ತುನ ಥೌರಂ ಅಸಿ ಪಾಂಥೋಪನಿ ಆಲ್ ಮಣಿಪುರ್ ಯುನೈಟೆಡ್ ಕ್ಲಬ್ಸ್ ಆರ್ಗನೈಜೇಷನ್ ಅಮುಕು ಅಮಸುಂ ಯುನೈಟೆಡ್ ಕಮಿಟಿ ಮಣಿಪುರ್ ಯುಸಿಎಂಗಿ ಅಪುನ್ಬ ಒಬ್ಸರ್ವೇಷನ್ ಕಮಿಟಿನ ಸಿನ್ಬ ಥೌರಂ ಅದು ಅಯು ಅಂಗನ್ಬದ ಯಕಾಯರುಲ್ ಸಕ್ತುನ ಹೌದೋಕೆ ಮಣಿಪುರ್ಗೆ ತೊಂಗಾನ್ ತೊಂಗಾನ್ಬ ಮಫಂಸಿಂಗ್ದಗಿ ಫುರುಬ್ ಕಯಾಗಿ ಮಿಯಾಮ್ನ ಲಾಗ್ತುನ ಕೆಕ್ರು ಪಾತ ಲೈಬ ಜೂನ್ ತರಾನಿಪಾನ್ಗೆ ನಿಂಗ್ಸಿಂಗ್ ಖುಬಂದ ಹೈಕತ್ ಲೈಕತ್ ತಮ್ದುನ ಇಕಾಯ್ ಖುಮ್ನಬ ಉತ್ಕಿ ಥೊರಮಸಿಗ ಮರಿ ಲೈನ ಮಿಯಾಮ್ಗೆ ಮಿಫಂ ಅಮಸು ಪಾಂಥೋಕಿ ದ ಗ್ರೇಟ್ ಜೂನ್ ಆಫ್ ರೈಸಿಂಗ್ ಯುನಿಟಿ ದೇ ಪಾಂಥೋಕ್ಲಿಬ ಅಸಿಗಿ ಮತಾಂಗ್ದ ಒಬ್ಸರ್ವೆನ್ಸ್ ಕಮಿಟಿಗೆ ವೈಸ್ ಚೇರ್ಮನ್ ಸಂಜೋಯ್ ಸೊರೋಖಾಯ್ಬಂ ನಹಾಯ್ ಐಕೊಯ್ಗೆ ಇರಮ್ದ ಮಸಿ ಮಸೇತ್ ತಾನ ಕಾಯ್ಬ ಯಾರೋಯ್ ಮಸಿ ಕನ್ಬದ ಐಕೊಯ್ ಪುಮ್ನಮಗ್ನ ಪುನ್ನ ಹೊನ್ನರಿ ಅಮಸುಂ ಇರಮ್ದಮ್ ಅಸಿಬು ಕನ್ಬ ಹೈಬಸಿ ಐಕೊಯ್ ಪುಮ್ನಮಗಿ ಇತೌದಾಂಗ್ನಿ ಥೊರಮದುದ ವಾಂಗಾಂಗ್ಬದ ಕುನ್ಮಂಗಾ ಸುಬ ದ ಗ್ರೇಟ್ ಜೂನ್ ಆಫ್ ರೈಸಿಂಗ್ ಯುನಿಟಿ ದೇ ಕಮಿಟಿಗೆ ಚೇರ್ಮನ್ ವೈ ಕೆ ಧೀರೇನ್ ಹೈ ಮಣಿಪುರದ ಖುಂದಾಮಿನರಿಬ ಯಲೋ ಫುರುಬ್ ಖುದಿಂಗ್ಮಗ್ನ ಅಮತ ಒಯ್ನ ನುಂಗ್ಸಿ ಸಾನನ ಹಿಂಗಿಲ್ನವನ ರಾಯ್ಜ್ ಅಸಿದ ಸಾಕುತ್ಪಗಿ ಲಂಬಿದ ಮಾಂಗ್ ಥಾನ ಸತ್ಪಂಗಂಗನಿ ಫುರುಬ್ ಅಮನ ಫುರುಬ್ ಅಮಬು ಅವಾಂಗ್ ಮುಥಾಕ್ತ ಇಗಾಯ್ ಖುಮ್ನಬ ಅಮದಿ ಮತೇಂಗ್ ಪಾಂಗ್ನದುನ ಹಿಂಗಿಲ್ನಬ ತಂಗಾಯ್ಪದೆ ಮಾಂಗ್ನ ಹಾಯ್
16: ಅಸಿಗೆ ಲುಸಿಂಗ್ಲಬ ಸೇಂಗ್ಲಬ ನುಮಿದಸಿದ ಕುಂದಾ ಮಿನರಿವ ಫುರುಬ್ ಚಾಸಿಂಗಿ ಲುಸಿಂಗ್ಬ ಲುಸಿಂಗ್ಬಿ ಪುನಮಕ್ತ ಅಸಿಗೆ ಸಿಂಗ್ಲಬ ನುಮಿದ ಸಿಗಲ್ ಗಿ ಕುದೋಂಗ್ ಸಾರಬ ಲೌರ ಕಾಂದೈನ ಥಮ್ಜನಿ ವಾಫಂದಿ ಐಕೋಯ್ ಕೈದೋಂಗೈದ ಫುರುಬ್ ಮಸೇನ್ ಹಾನಬ ಐಕೋಯ್ ಮಸೇನ್ ನುಂಗ್ಸಿನದಬ ಕಾಂಗ್ಲುಪ್ ಫುರುಬ್ ಕಿ ಒಯ್ಬ ಲಾನ ಕೈದೋಂಗೈದ ಕಾಂಗ್ಲುಪ್ ಫುರುಬ್ ಅಮ ಮಾಂಗ್ದ ಸಿಂಗಟ್ಕಿಬಗಿ ಇತಿಹಾಸ್ ಕಿ ವಾರಿದ ಯೌಗಿದೆ ಐಕೋಯ್ ಪುನ್ನ ತುಮಿನಕಿಬ ಐಕೋಯ್ ಪುನ್ನ ಲುಮಿನಕಿಬ ನತನ ಕೈದೋಂಗೈದ ಕಾಂಗ್ಲುಪ್ ಫುರುಬ್ ಕಿ ಒಯ್ಬ ಲಾನ ಕಾಂಗ್ಲುಪ್ ಅಮ ಚೌಕಟ್ಕಿಬ ಕಾಂಗ್ಲುಪ್ ಅಮ ಹೇನ ಮಪಾಂಗನ್ ಕನ್ಕಿಬಗಿ ವಾರಿ ಲೈತೆ ಐಕೋಯ್ ಪುನ್ನ ಲುಮಿನಗನಿ
10: ಥೌರಮದುದ ಅಮುಕೋಗಿ ಅಡ್ವೈಸರ್ ಇತೋ ತೊಂಗ್ರಂ ಯುಸಿಎಂಗಿ ಯುಮ್ನಾಂಸ ದಿಲೀಪ್ ಕುಮಾರ್ ಅಮಸುಂ ಖೋಮ್ದ್ರಾಮ್ ರತನ್ ಅಮ್ಕಿಲ್ಗಿ ಲೌರೇಂಬ ಮುಂಗಾನ್ಬಿ ಪೊಯ್ರೈ ಲೈಮರೋಲ್ ಮೇರಾ ಪೈಬಿ ಅಪುನ್ಬ ಮಣಿಪುರ್ಗಿ ಪ್ರೆಸಿಡೆನ್ ಸೊರೈಸಮ್ ಮೇಮ್ಸ ಅಮದಿ ಕಂಗ್ಲಾಮೈಗಿ ಪ್ರೆಸಿಡೆನ್ ವಾಯ್ ಲೈರಿಕ್ ಲೈಮನಸಿಂಗ್ಬ ಸಂಗ್ನಾರಬ ಮಿಯೋಯ್ ಕಯ ಸರು ಯಾಖಿ ಕುನ್ಮಂಗಾ ಸುಬ ದ ಗ್ರೇಟ್ ಜೂನ್ ಆಫ್ ರೈಸಿಂಗ್ ಯುನಿಟಿ ದೇ ಥೌರಂಗ ಮರಿ ಲೈನ ಅರಾಂಬಾಯ್ ತೆಂಗೋಲ್ ಯುನಿಟ್ 37 ಸಿಂಗ್ಜಮೈತು ಯಾಯ್ ಸ್ಕೂಲ್ನ ಸಿಂಧುನ ಯುನಿಟ್ ಅಸಿನ ಕೋಲ್ಬ ಮಫಂಸಿಂಗ್ದ ಲಂತು ಸೆಂಗ್ದೋಪಗಿ ಥೊರಂ ಅಮ ನಸಿ ಪಾಂಥೋಕ್ರೆ ಪುನ್ನ ತೆಂಗೋಲೋಯ್ ಸಾಮ ಹೆನ್ಬನ ಸರು ಯಾದುನ ಹಿಜಮ್ ಯಾಯ್ ಸಂಪಾಟ್ ಸಿಂಗ್ಜಮೈ ಕೈಥೇಲ್ ಪಿಸುಮ್ ಕೈಥೇಲ್ ಅಮದಿ ಸಿಂಗ್ಜಮೈಗಿ ಅಕೋಯ್ಬದ ಲಂತು ಸೆಂಗ್ದೋಪಗಿ ಥೊರಂ ಅದು ಪಾಂಥೋಕಿ ಮಣಿಪುರದ ಕಾಹೆನ ಸಾಬಗಿ ಸಾಂಗ್ ಹೆನ್ಗಲಕ್ಬಗ ಮರಿ ಲೈನ ಮಿಯಾಮ್ನ ಸೆಕ್ಷನ್ನ ಲೈನಬಗಿ ಮತಾಂಗ್ದ ಹೆಲ್ತ್ ಅಡ್ವೈಸರಿ ಅಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಮಣಿಪುರ್ನ ಥೋಕ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಮಣಿಪುರ್ಗಿ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಹ್ಯೂಮನ್ ಹೆಲ್ತ್ನ ಥೋಕ್ಪ ಅಡ್ವೈಸರಿ ಅಸಿಗಿ ಮತುಂಗಿನ ಅಸಿಗುಂಬ ಮತಂ ಅಸಿದ ಮಿಯಾಮ್ನ ಇಸಿಂಗ್ ಯಾಮ್ನ ಥಕ್ಪ ತಂಗಾಯ್ಪದೆ ಇಸಿಂಗ್ ಕೌರಾಂಗ್ದರಬಸು ಯಾರಿಬ ಮಕೈ ಇಸಿಂಗ್ ಥಕ್ಪನ ಕಾಯಹೆನ ಸಾಗಲಕ್ಬ ಮತಂದ ಹಕ್ಸಾಂಗ್ ಸೋಕ್ಥಬದಗಿ ಕಣ್ಬ ಗಮಿ ಓರೆಲ್ ರೀಹೈಡ್ರೇಷನ್ ಸೊಲ್ಯೂಷನ್ ನತ್ರಗ ಯುಮ್ದ ಸೆಂಜಬ ಸಂಪ್ರ ಮಹಿ ನತ್ರಗ ಹೈ ಮಹಿ ಥಗ್ಲಬಸು ಯಾಯ್ ಸಾಗಲಕ್ಬ ಮತಂದ ಮತಂ ಮತಂಗಿ ಫಂಗ್ಬ ಹೈ ಅಮದಿ ಎನ್ಸಾಂಗ್ ನಾಪಿ ಸಾಬನ ಇಸಾ ಸೋಕ್ಥಬದಗಿ ನಾಕ್ತೋಗಲ್ಲಿ ಅಡ್ವೈಸರಿ ಅಸಿದ ಮತಂ ಪುಮ್ನಮಕ್ತ ಇಸಾಗಿ ಕೋಕ್ ಕುಪ್ಸಿನ್ಬ ಅಪಾಬ ಫಿರೋಲ್ ಸೆಟ್ಬ ನುಂಗ್ಸಾದ ಥೋಕ್ಪ ಮತಂದ ಖೊಂಗುಪ್ ನತ್ರಗ ಚಪಲ್ ತೋಂಗ್ಬ ಇಸಾ ಇಸಾಗಿ ಯುಮ್ ಇಂಗ್ಥನ ಥಂಬ ನುಮಿದಾಂಗಿ ಮತಂದ ಥೊಂಗ್ನಾವ್ ಹಾಂಗ್ದೋಕನಿ ಹೈಬನಸಿಂಗ್ಬ ಯಾವ್ರಿ ಕಾಹೆನ ಸಾಗಲಕ್ಬ ಅಸಿಗ ಮರಿ ಲೈನ ಆಕಾಶವಾಣಿ ಇಂಫಾಲ್ಗೆ ಈ ಪಾವ್ ಕಾಂಗ್ಬುಗ ಅಖಂಡನ ವರಿ ಸಾನಬದ ಜೆನಿಮ್ಸ್ಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಕೆ ಎಸ್ ಲೋಕೇಶೋರ್ ಸಿಂಗ್ನ ಹಾಯ್
17: ಕಾಹೆನ ಸಾಬ ಮತಂದ ಅಪುಗಿ ಹಚ್ಚಾಂಗ್ ಚಿ ಮರು ಒಯ್ನ ಫೀನ ಕುಪ್ಸನ್ ಬೀಬ ಥೋಸ್ ತೋಂದಬ ಮತಂ ಚಾನ ಮಹಿ ಮನೈ ಚಾಂಗ್ ಲೈನ ಇನ ಹೈಡ್ರೇಷನ್ ಹೈಬದಿ ಮಹಿಗಿ ಮಚನ್ ಯಂದೋ ಬೀಬ ಚಮ್ಮಿ ಚಾಂಗ್ ಹೈಬದಿ ಸಚೆಂಗ್ ಹೈಬದಿ ಸೋಲ್ಟ್ ಇಲೆಕ್ಟ್ರೋಲೈಟ್ ಟಿ ಚಾಂಗ್ ಟಿ ಯೌನ ಅದು ಚಿ ನಂಬಿಬ ꯆꯥꯕ ꯊꯛꯄꯗꯁꯨ ꯆꯦꯛꯁꯤꯟꯕꯤꯕ, ꯑꯗꯨꯒ ꯀꯨꯞ ꯑꯣꯏꯅ ꯇꯧꯕ ꯄꯣꯠ ꯃꯌꯥꯝꯅ ꯁꯤꯖꯤꯟꯅꯕꯤꯕ, ꯕꯖꯥꯔꯗ ꯍꯌꯤꯡꯅ ꯌꯨ ꯇꯣꯡꯕ ꯄꯣꯠ ꯃꯌꯥꯝ ꯁꯤꯖꯤꯟꯅꯕꯤꯗꯕ, ꯁꯤꯒꯨꯝꯕ ꯄꯣꯠ ꯃꯌꯥꯝꯁꯦ ꯆꯦꯛꯁꯤꯟꯂꯒ ꯃꯔꯨꯑꯣꯏꯅ ꯑꯩꯈꯣꯏꯒꯤ ꯅꯨꯄꯤ ꯑꯉꯥꯡ ꯃꯌꯥꯝꯗ ꯇꯣꯏꯅ ꯅꯥꯒꯅꯤ.
10: ꯗꯥꯏꯔꯤꯌꯥ ꯂꯩꯅꯥ ꯁꯟꯗꯣꯔꯛꯄ ꯊꯤꯡꯅꯕꯒꯤ ꯃꯇꯥꯡꯗ ꯗꯤꯁꯇ꯭ꯔꯤꯛ ꯀꯣꯑꯣꯔꯗꯤꯅꯦꯁꯟ ꯀꯃꯤꯇꯤꯒꯤ ꯃꯤꯐꯝ ꯉꯁꯤ ꯆꯥꯟꯗꯦꯜꯒꯤ ꯃꯤꯅꯤ ꯁꯦꯀ꯭ꯔꯦꯇꯔꯤꯗ ꯂꯩꯕ ꯀꯟꯐꯔꯦꯟꯁ ꯍꯣꯜꯗ ꯄꯥꯡꯊꯣꯛꯈ꯭ꯔꯦ. ꯖꯤꯂꯥ ꯑꯁꯤꯒꯤ ꯗꯤꯄꯨꯇꯤ ꯀꯃꯤꯁꯅꯔ ꯍꯦꯃꯟꯇ ꯀꯨꯃꯥꯔꯅ ꯁꯚꯥꯄꯇꯤ ꯑꯣꯏꯗꯨꯅ ꯄꯥꯡꯊꯣꯛꯈꯤꯕ ꯃꯤꯐꯝ ꯑꯗꯨꯗ ꯖꯤꯂꯥ ꯑꯁꯤꯒꯤ ꯑꯦꯁ ꯗꯤ ꯑꯣꯁꯤꯡ, ꯍꯛꯁꯦꯜ ꯕꯤꯚꯥꯒꯀꯤ ꯑꯣꯐꯤꯁꯤꯌꯦꯜꯁꯤꯡ, ꯑꯥꯏ ꯁꯤ ꯗꯤ ꯑꯦꯁ, ꯄꯤ ꯑꯩꯁ ꯏ ꯗꯤ, ꯏꯗꯨꯀꯦꯁꯟ, ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟ ꯑꯃꯗꯤ ꯑꯇꯩ ꯃꯔꯤ ꯂꯩꯅꯕ ꯕꯤꯚꯥꯒ ꯀꯌꯥꯒꯤ ꯃꯤꯍꯨꯠ ꯀꯥꯡꯕꯨꯁꯤꯡ ꯁꯔꯨꯛ ꯌꯥꯈꯤ. ꯖꯤꯂꯥ ꯑꯁꯤꯗ ꯗꯥꯏꯔꯤꯌꯥ ꯂꯩꯅꯥ ꯁꯟꯗꯣꯔꯛꯄ ꯊꯤꯡꯅꯕꯒꯤ ꯀꯦꯝꯄꯦꯟ ꯃꯄꯨꯡ ꯐꯥꯅ ꯆꯠꯅꯍꯟꯕꯗ ꯁꯔꯀꯥꯔꯒꯤ ꯕꯤꯚꯥꯒꯁꯤꯡꯒꯤ ꯑꯣꯏꯕ ꯂꯧꯐꯝ ꯊꯣꯛꯄ ꯗꯥꯏꯇ ꯂꯧꯍꯧꯅꯕꯒꯤ ꯃꯇꯥꯡꯗ ꯃꯔꯨꯑꯣꯏꯅ ꯃꯤꯐꯝ ꯑꯗꯨꯗ ꯈꯟꯅꯈꯤ. ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟ ꯏꯝꯐꯥꯜ ꯏꯁꯅ ꯁꯤꯟꯗꯨꯅ ꯉꯔꯥꯡꯗꯒꯤ ꯅꯁꯥ ꯃꯨꯛꯇ ꯁꯕꯇ ꯄꯥꯡꯊꯣꯛꯄ ꯍꯧꯈ꯭ꯔꯦ. ꯆꯌꯣꯜ ꯄꯥꯂꯟ ꯑꯁꯤ ꯊꯥ ꯑꯁꯤꯒꯤ 26 ꯐꯥꯎꯕ ꯏꯝꯐꯥꯜ ꯏꯁ ꯖꯤꯂꯥꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯐꯝꯁꯤꯡꯗ ꯆꯠꯊꯒꯅꯤ. ꯄꯥꯂꯟ ꯑꯁꯤꯒꯤ ꯊꯤꯝꯗꯤ ꯅꯁꯥ ꯃꯨꯛꯇ ꯚꯥꯔꯠ ꯑꯚꯤꯌꯥꯟ, ꯕꯤꯛꯁꯤꯠ ꯚꯥꯔꯠꯀꯤ ꯄꯍꯆꯥꯟ ꯍꯥꯏꯕꯁꯤꯅꯤ. ꯖꯤꯂꯥ ꯑꯁꯤꯒꯤ ꯗꯤꯄꯨꯇꯤ ꯀꯃꯤꯁꯅꯔꯒꯤ ꯕ꯭ꯔꯥꯟꯁ ꯑꯣꯐꯤꯁꯥꯔꯅ ꯊꯥꯗꯣꯔꯛꯄ ꯆꯦꯔꯣꯜ ꯑꯃꯗ ꯍꯥꯏ ꯄꯥꯂꯟ ꯊꯧꯔꯝ ꯑꯁꯤ ꯃꯌꯥꯏ ꯀꯥꯕ ꯅꯤꯁꯥ ꯁꯤꯖꯤꯟꯅꯕ ꯑꯃꯗꯤ ꯅꯤꯁꯥ ꯁꯤꯖꯤꯟꯅꯗꯕ ꯈꯨꯟꯅꯥꯏ ꯑꯃ ꯑꯣꯏꯕ ꯍꯥꯏꯕꯁꯤꯒꯤ ꯃꯇꯥꯡꯗ ꯃꯤꯌꯥꯝꯗ ꯅꯤꯡꯊꯤꯅ ꯈꯪꯍꯟꯅꯕꯒꯤ ꯄꯥꯟꯗꯝꯗ ꯄꯥꯡꯊꯣꯛꯄꯅꯤ. ꯊꯧꯔꯝ ꯑꯁꯤ ꯃꯔꯨꯑꯣꯏꯅ ꯅꯨꯄꯤꯁꯤꯡ, ꯅꯍꯥꯁꯤꯡ ꯑꯃꯗꯤ ꯃꯍꯩ ꯇꯝꯐꯝꯁꯪꯁꯤꯡꯗ ꯑꯈꯟꯅꯕ ꯃꯤꯠꯌꯦꯡ ꯊꯝꯗꯨꯅ ꯄꯥꯡꯊꯣꯛꯄꯅꯤ. ꯆꯦꯔꯣꯜ ꯑꯗꯨꯅ ꯃꯈꯥ ꯇꯥꯅ ꯍꯥꯏ ꯅꯤꯁꯥ ꯁꯤꯖꯤꯟꯅꯗꯕ ꯚꯥꯔꯠ ꯑꯃ ꯑꯣꯏꯍꯟꯅꯕꯒꯤ ꯄꯥꯟꯗꯝꯗ ꯂꯩꯕꯥꯛ ꯁꯤꯟꯕ ꯊꯨꯡꯅ ꯆꯠꯊꯔꯛꯂꯤꯕ ꯑꯁꯤꯒꯨꯝꯕ ꯊꯧꯔꯝ ꯑꯁꯤꯗ ꯇꯣꯉꯥꯟ ꯇꯣꯉꯥꯟꯕ ꯐꯨꯔꯨꯞ ꯈꯨꯗꯤꯡꯃꯛ ꯊꯧꯗꯥꯡ ꯂꯧꯍꯧꯅꯕ ꯑꯃꯗꯤ ꯃꯤꯌꯥꯝ ꯄꯨꯟꯅ ꯁꯔꯨꯛ ꯌꯥꯃꯤꯟꯅꯅꯕ ꯄꯥꯟꯗꯝ ꯊꯝꯂꯤ. ꯊꯧꯔꯝ ꯑꯁꯤꯒꯤ ꯁꯔꯨꯛ ꯑꯃ ꯑꯣꯏꯅ ꯖꯤꯂꯥ ꯑꯁꯤꯒꯤ ꯃꯐꯝ ꯈꯨꯗꯤꯡꯃꯛꯇ ꯄꯨꯟꯅ ꯋꯥꯁꯛ ꯂꯧꯃꯤꯟꯅꯒꯅꯤ. ꯅꯁꯥ ꯃꯨꯛꯇꯤ ꯃꯤꯇ꯭ꯔꯒꯤ ꯔꯦꯖꯤꯁꯇ꯭ꯔꯦꯁꯟ ꯗ꯭ꯔꯥꯏꯕ ꯆꯠꯊꯕꯇ ꯅꯠꯇꯅ ꯅꯁꯥ ꯃꯨꯛꯇ ꯚꯥꯔꯠꯀꯤ ꯁꯤꯒꯅꯦꯆꯔ ꯀꯦꯝꯄꯦꯟꯁꯨ ꯁ꯭ꯀꯨꯜ ꯀꯣꯂꯦꯖꯁꯤꯡꯗ ꯆꯠꯊꯒꯅꯤ. ꯊꯧꯔꯝ ꯑꯁꯤ ꯖꯤꯂꯥ ꯑꯁꯤꯒꯤ ꯃꯐꯝ ꯁꯤꯟꯕ ꯊꯨꯡꯅ ꯌꯧꯍꯟꯅꯕ ꯑꯁꯥ ꯑꯃꯗꯤ ꯑꯪꯒꯟꯋꯥꯗꯤ ꯋꯥꯀꯔꯁꯤꯡꯅ ꯌꯨꯝꯊꯣꯡ ꯈꯨꯗꯤꯡ ꯆꯪꯗꯨꯅ ꯏꯟꯐꯣꯔꯃꯦꯁꯟ, ꯏꯗꯨꯀꯦꯁꯟ ꯑꯦꯟ ꯀꯃ꯭ꯌꯨꯅꯤꯀꯦꯁꯟ ꯑꯥꯏ ꯏ ꯁꯤꯒꯤ ꯊꯕꯛ ꯊꯧꯔꯝꯁꯤꯡ ꯄꯥꯡꯊꯣꯛꯀꯅꯤ. ꯇꯨꯡꯗ ꯑꯈꯟꯅꯕ ꯍꯦꯜꯊ ꯀꯦꯝ, ꯌꯣꯒ ꯁꯦꯁꯟꯁꯨ ꯗꯤ ꯑꯦꯗꯤꯛꯁꯟ ꯁꯦꯟꯇꯔꯁꯤꯡꯗ ꯄꯥꯡꯊꯣꯛꯀꯅꯤ. ꯄꯥꯎꯒꯤ ꯃꯔꯛ ꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃ.
18: ꯑꯩꯗꯤ ꯐꯪꯉꯦ,
19: ꯑꯩꯁꯨ ꯐꯪꯉꯦ,
20: ꯑꯣ ꯑꯩꯁꯨ ꯐꯪꯉꯦ.
19: ꯀꯩꯅꯣ, ꯑꯩꯗꯤ ꯐꯪꯗ꯭ꯔꯤ.
18: ꯐꯪꯗ꯭ꯔꯤꯕ?
19: ꯐꯪꯗ꯭ꯔꯤ. ꯀꯔꯤꯅ ꯐꯪꯗ꯭ꯔꯤꯕꯣ? ꯅꯣꯏꯅ ꯐꯪꯉꯦ ꯍꯥꯏꯗꯣ?
18: ꯑꯩꯈꯣꯏꯅ ꯐꯪꯉꯦ ꯍꯥꯏꯗꯤꯅꯦ ꯑꯦꯁ ꯑꯥꯏ ꯑꯥꯔꯒꯤ ꯏꯅꯨꯃꯤꯔꯦꯁꯟ ꯐꯣꯝꯅꯤ.
19: ꯑꯣ, ꯑꯗꯨ ꯑꯣꯏꯔꯦ. ꯏꯅꯨꯃꯤꯔꯦꯁꯟ ꯐꯣꯝꯗꯤ ꯑꯩꯁꯨ ꯐꯪꯉꯦꯅ?
21: ꯁ꯭ꯄꯦꯁꯦꯜ ꯏꯟꯇꯦꯟꯁꯤꯞ ꯔꯤꯚꯤꯖꯟꯒꯤ ꯏꯅꯨꯃꯤꯔꯦꯁꯟ ꯐꯣꯝ ꯐꯪꯗ꯭ꯔꯕꯗꯤ ꯉꯁꯤꯃꯛ ꯑꯗꯣꯝꯒꯤ ꯕꯤ ꯑꯦꯜ ꯑꯣꯒ ꯇꯥꯟꯅꯕꯤꯌꯨ, ꯅꯠꯇ꯭ꯔꯒ 1950ꯗ ꯀꯣꯜ ꯇꯧꯕꯤꯌꯨ. ꯗꯤꯁꯇ꯭ꯔꯤꯛ ꯍꯦꯜꯊ ꯗꯦꯛꯁꯇꯁꯨ ꯇꯥꯟꯅꯕꯤꯕ ꯌꯥꯒꯅꯤ. ꯏ ꯁꯤ ꯑꯥꯏ ꯅꯦꯠ ꯍꯥꯏꯕ ꯃꯣꯕꯥꯏꯜ ꯑꯦꯞ ꯁꯤꯖꯤꯟꯅꯔꯒ ꯐꯣꯔꯝ ꯗꯥꯎꯟꯂꯣꯗ ꯇꯧꯕꯤꯌꯨ, ꯅꯠꯇ꯭ꯔꯒ ꯕꯤ ꯑꯦꯜ ꯑꯣꯒ ꯋꯥꯔꯤ ꯁꯥꯟꯅꯅꯕ ꯀꯣꯜ ꯕꯨꯛ ꯇꯧꯕꯁꯨ ꯌꯥꯒꯅꯤ.
18: ꯕꯤ ꯑꯦꯜ ꯑꯣꯗ ꯐꯣꯔꯝ ꯄꯤꯁꯤꯟꯗ꯭ꯔꯕꯗꯤ ꯗ꯭ꯔꯥꯐ ꯚꯣꯇꯔ ꯂꯤꯁꯇ ꯃꯤꯡ ꯌꯥꯎꯔꯛꯂꯣꯏ. ꯖꯨꯟꯒꯤ ꯇꯥꯔꯤꯛ 28 ꯐꯥꯎꯕꯒꯤ ꯃꯅꯨꯡꯗ ꯁꯣꯏꯗꯅ ꯐꯣꯔꯝ ꯄꯤꯁꯤꯟꯕꯤꯌꯨ.
21: ꯑꯥꯏ ꯑꯦꯝ ꯏꯟ. ꯄꯥꯎꯖꯦꯟꯖꯔꯤꯕ ꯆꯤꯐ ꯏꯂꯦꯛꯇꯣꯔꯦꯜ ꯑꯣꯐꯤꯁꯔ, ꯃꯅꯤꯄꯨꯔ.
10: ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ. ꯃꯅꯤꯄꯨꯔꯒꯤ ꯖꯤꯂꯥ ꯑꯅꯤ, ꯁꯦꯅꯥꯄꯇꯤ ꯑꯃꯗꯤ ꯐꯦꯔꯖꯣꯜꯗ ꯉꯁꯤꯗꯒꯤ ꯍꯧꯅ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔ ꯀꯦꯝꯁꯤꯡ ꯍꯧꯗꯣꯛꯈ꯭ꯔꯦ. ꯁꯦꯅꯥꯄꯇꯤ ꯖꯤꯂꯥꯒꯤ ꯃꯤꯅꯤ ꯁꯦꯀ꯭ꯔꯦꯇꯔꯤꯌꯦꯠ ꯀꯝꯄ꯭ꯂꯦꯛꯁꯇ ꯄꯥꯡꯊꯣꯛꯈꯤꯕ ꯀꯦꯝꯄꯦꯟ ꯑꯁꯤ ꯊꯥ ꯑꯁꯤꯒꯤ 10 ꯐꯥꯎꯕ ꯆꯠꯊꯒꯅꯤ. ꯖꯤꯂꯥ ꯑꯁꯤꯒꯤ ꯁꯕ ꯗꯤꯚꯤꯖꯟꯁꯤꯡꯗ ꯄꯥꯡꯊꯣꯛꯀꯗꯕ ꯀꯦꯝꯄꯦꯟ ꯑꯁꯤꯒꯤ ꯃꯅꯨꯡ ꯆꯟꯅ ꯀꯦꯟꯗ꯭ꯔ ꯑꯃꯁꯨꯡ ꯔꯥꯖ꯭ꯌ ꯁꯔꯀꯥꯔꯒꯤ ꯂꯩꯔꯤꯕ ꯇꯣꯉꯥꯟ ꯇꯣꯉꯥꯟꯕ ꯌꯥꯏꯐ ꯊꯧꯔꯥꯡꯒꯤ ꯁ꯭ꯀꯤꯝꯁꯤꯡꯒꯤ ꯃꯇꯥꯡꯗ ꯃꯤꯌꯥꯝꯗ ꯈꯪꯍꯟꯒꯅꯤ ꯑꯃꯗꯤ ꯀꯥꯟꯅꯕ ꯄꯤꯒꯅꯤ. ꯀꯦꯝꯄꯦꯟ ꯑꯁꯤ ꯍꯧꯗꯣꯛꯄꯒꯤ ꯊꯧꯔꯝꯗ ꯋꯥ ꯉꯥꯡꯕꯗ ꯁꯦꯅꯥꯄꯇꯤꯒꯤ ꯗꯤꯄꯨꯇꯤ ꯀꯃꯤꯁꯅꯔ ꯗꯔꯨꯟ ꯀꯨꯃꯥꯔ ꯑꯦꯁꯅ ꯍꯥꯏ ꯁꯔꯀꯥꯔꯅ ꯄꯥꯏꯈꯠꯂꯤꯕ ꯇꯣꯉꯥꯟ ꯇꯣꯉꯥꯟꯕ ꯌꯥꯏꯐ ꯊꯧꯔꯥꯡꯒꯤ ꯀꯥꯟꯅꯕꯁꯤꯡ ꯌꯨꯝꯊꯣꯡ ꯈꯨꯗꯤꯡꯗ ꯐꯪꯅꯕꯒꯤꯗꯃꯛ ꯊꯧꯔꯝ ꯑꯁꯤ ꯄꯥꯏꯈꯠꯄꯅꯤ. ꯃꯍꯥꯛꯅ ꯍꯥꯏ ꯁꯔꯀꯥꯔꯒꯤ ꯂꯣꯏꯁꯪꯁꯤꯡꯗ ꯆꯠꯇꯨꯅ ꯑꯁꯤꯒꯨꯝꯕ ꯇꯉꯥꯏꯐꯗꯕ ꯁ꯭ꯀꯤꯝꯁꯤꯡ ꯅꯠꯇ꯭ꯔꯒ ꯀꯥꯟꯅꯕꯁꯤꯡ ꯑꯁꯤ ꯂꯧꯅꯅꯕ ꯍꯣꯠꯅꯕꯗ ꯃꯤꯌꯥꯝꯅ ꯊꯦꯡꯅꯔꯤꯕ ꯈꯨꯗꯣꯡꯆꯥꯗꯕꯁꯤꯡ ꯑꯁꯤꯒꯤ ꯌꯦꯡꯂꯒ ꯄꯥꯏꯈꯠꯂꯛꯂꯤꯕ ꯈꯣꯡꯊꯥꯡ ꯑꯁꯤꯒꯤ ꯈꯨꯗꯣꯡꯆꯥꯕ ꯃꯤꯌꯥꯝꯅ ꯂꯧꯕꯤꯌꯨ. ꯊꯧꯔꯝ ꯑꯗꯨꯗ ꯀꯤꯁꯥꯟ ꯀ꯭ꯔꯦꯗꯤꯠ ꯀꯥꯔꯗ, ꯁꯥꯟꯅ ꯈꯣꯠꯅꯕꯒꯤ ꯄꯣꯠꯂꯝꯁꯤꯡ, ꯕꯔꯃꯤ ꯀꯝꯄꯣꯁ, ꯍꯤꯌꯥꯔꯤꯡ ꯑꯦꯗ, ꯍ꯭ꯋꯤꯜ ꯆꯤꯌꯔ, ꯋꯥꯀꯤꯡ ꯁ꯭ꯇꯤꯛ, ꯄꯤ ꯑꯦꯝ ꯖꯦ ꯑꯦ ꯋꯥꯏ ꯀꯥꯔꯗ ꯑꯃꯗꯤ ꯁꯤ ꯑꯦꯝ ꯑꯩꯁ ꯗꯤ ꯀꯥꯔꯗ ꯌꯥꯎꯅ ꯑꯇꯩ ꯄꯣꯠꯂꯝ ꯀꯌꯥ ꯕꯦꯅꯤꯐꯤꯁꯔꯤꯁꯤꯡꯗ ꯌꯦꯟꯊꯣꯛꯈꯤ. ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟ ꯐꯦꯔꯖꯣꯜꯅ ꯉꯁꯤ ꯐꯦꯔꯖꯣꯜ ꯖꯤꯂꯥꯗ ꯖꯟ ꯀꯂ꯭ꯌꯥꯣꯟ ꯁꯤꯕꯤꯔ ꯍꯧꯗꯣꯛꯈ꯭ꯔꯦ. ꯅꯨꯃꯤꯠ ꯍꯨꯝꯅꯤ ꯁꯨꯝꯅ ꯆꯠꯊꯒꯗꯕ ꯀꯦꯝꯄꯦꯟ ꯑꯁꯤ ꯖꯤꯂꯥ ꯑꯁꯤꯒꯤ ꯄꯥꯔꯕꯨꯡ ꯀꯝꯃꯨꯅꯤꯇꯤ ꯍꯣꯜꯗ ꯍꯧꯗꯣꯛꯈꯤ. ꯍꯧꯗꯣꯛꯄꯒꯤ ꯊꯧꯔꯝꯗ ꯍꯦꯜꯊ, ꯑꯦꯒ꯭ꯔꯤꯀꯜꯆꯔ, ꯑꯦꯝ ꯑꯦꯁ ꯄꯤ ꯗꯤ ꯁꯤ ꯑꯦꯜ, ಮಸಿದಸು ನತನ ಪಾರ್ಬುಂಗಮದಿ ಮಸಿಗೆ ಥಂಗ್ನಬ ಸ್ಕೂಲ್ ಸಿಂಗ್ದ ಲೈರಿಬ ಮಿಯಾಮ್ದ PMJAY CMIST PM ಕಿಸಾನಮದಿ PM ಸೂರ್ಯ ಘರ್ ಸ್ಕೀಮ್ಗೆ ಓನ್ ಸ್ಪಾಟ್ ರಿಜಿಸ್ಟ್ರೇಷನ್ ಅಮದಿ ವೆರಿಫಿಕೇಶನ್ ಸಿಂಗ್ ಸು ಪಾಂಗ್ತೋಕಿ ಕ್ಯಾಂಪೇನ್ ಅಸಿ ಜಿಲ್ಲಾ ಅಸಿಗೆ ಒಯ್ನ ಲಾಗಲಿಬ ಥಾಂಗ್ಜ ನುಮಿತ್ ಫಾವಬ ಸತಗನಿ ಅಮರೋಮ್ದ ನರಾಂಗ್ದಿಗೆ ಹೌದುನ ಕಾಂಗ್ಪುಪಿ ಜಿಲ್ಲಾದ ಸತರಕ್ಪ ಜನ್ ಕಲ್ಯಾಣ್ ಶಿಬಿರ್ಗೆ ನಿನಿ ಸನ್ಮ ನುಮಿತ ಸುಂಗಸಿ ಜಿಲ್ಲಾ ಅಸಿಗೆ ತೊಂಗಾನ್ ತೊಂಗಾನ್ಬ ಮಫಂಸಿಂಗ್ದ ಮಿಯಾಮ್ದ ಕಾನಬ ಗಯ ಪೀಕಿ ಜಿಲ್ಲಾ ಅಸಿಗೆ ದಿ ಐ ಓನ ಥಾತೋರಕ್ಪ ಚರೋಳ ಮಧಾಯಿ ಕಾಂಗ್ಪುಪಿ ಜಿಲ್ಲಾಗೆ ಸಬ್ ಡಿವಿಜನ್ ಮಾಪನ್ದ ಗಸಿ ತೊಂಗಾನ್ ತೊಂಗಾನ್ಬ ಕೇಮ್ ಕಯ ಪಾಂಗ್ತೋಕಿ ಥೊರಮ ಅಸಿಗೆ ಮನುಂಗ್ ಸನ್ನ PMJAY CMIST ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಂಗ್ಬಗೆ ಕಾನಬ ಮಿಯಾಮ್ದ ಫಂಗನ್ಕಿ ಕಾಮ್ಜೋಂಗ್ ಜಿಲ್ಲಾದ ನರಾಂಗ್ದಿಗೆ ಹೌದುನ ಸತರಕ್ಪ ಜನ್ ಕಲ್ಯಾಣ್ ಶಿಬಿರ್ ಕ್ಯಾಂಪೇನ್ಗೆ ಸರ್ಗಮ ಒಯ್ನಂಗಸಿ ಜಿಲ್ಲಾ ಅಸಿಗೆ ಕೋನ್ಕಾನ್ ಮಾಕು ಹೈಸ್ಕೂಲ್ ಅಮದಿ ಫಲಾಂಗ್ ಕಮ್ಯುನಿಟಿ ಹಾಲ್ದ ಕ್ಯಾಂಪೇನ್ ಸತಕಿ ರಾಜ್ಯ ಸರ್ಕಾರಗೆ ಲೈರಿಬ ತೊಂಗಾನ್ ತೊಂಗಾನ್ಬ ವಿಭಾಗಸಿಂಗ್ ಮಿಹುರ್ ಕಾಂಗ್ಬುಸಿಂಗ್ ಅದನ್ನ ಯಾಯ್ಪ ಥೌರಾಂಗಿ ಸ್ಕೀಮ್ಸಿಂಗ್ ಮತಾಂಗ್ದ ಮಿಯಾಮ್ದ ಖಂಗನ್ಗೆ ಬತ ನತನ ಕಾನಬ ಕಯಾಸು ಫಂಗನ್ಕಿ ಜಿಲ್ಲಾ ಅಸಿಗೆ ಒಯ್ನ ಕ್ಯಾಂಪೇನ್ ಅಸಿ ಹಯಂಗ್ ಫಾವ ಸತಗನಿ ತೆಂಗನೋಪಲ್ ಜಿಲ್ಲಾದಸು ಕ್ಯಾಂಪೇನ್ ಅಸಿ ಮಖಾ ಸಥರಿ ನರಾಂಗ್ದಿಗೆ ಹೌದುನ ಸತರಕ್ಪ ಕ್ಯಾಂಪೇನ್ ಅಸಿಗೆ ಗಸಿ ನಿಲಿ ಸನ್ಬ ನುಮಿತ ಜಿಲ್ಲಾ ಅಸಿಗೆ ಖಾಂಗ್ಸಿಮ್ದ ಲೈಬ ಖಾಂಗ್ಸಿಮ್ ಕಮ್ಯುನಿಟಿ ಹಾಲ್ದ ರಾಜ್ಯ ಸರ್ಕಾರಗೆ ತೊಂಗಾನ್ ತೊಂಗಾನ್ಬ ವಿಭಾಗಸಿಂಗ್ನ ಮಿಯಾಮ್ದ ಕಾನಬ ಕಯಾ ಫಂಗನ್ಕಿ ತಮೆಂಗ್ಲೋಂಗ್ ಜಿಲ್ಲಾದಸು ಕ್ಯಾಂಪೇನ್ ಅಸಿಗೆ ಸರಗಮ ಒಯ್ನ ಗಸಿ ತೊಂಗಾನ್ ತೊಂಗಾನ್ಬ ವಿಭಾಗಸಿಂಗ್ ಲೈರಿಬ ಸ್ಕೀಮ್ಸಿಂಗ್ ಮಿಯಾಮ್ದ ಕಾನಬ ಫಂಗನ್ಕಿ ಲಾಗ್ಲಿಬ ಥಾಂಗ್ಜ ನುಮಿತ್ ಫಾವ ಸತಗದಬ ಕ್ಯಾಂಪೇನ್ ಅಸಿಗೆ ಮನುಂಗ್ ಸನ್ನ ಗಸಿ ಜಿಲ್ಲಾ ಅಸಿಗೆ ಮಿನಿ ಸದಿಯಂ ಮಲ್ಟಿಪರ್ಪಸ್ ಹಾಲ್ದ ತೊಂಗಾನ್ ತೊಂಗಾನ್ಬ ವಿಭಾಗಸಿಂಗ್ನ ಹಾಂಗ್ಬ ಸ್ಟೋಲ್ ತರಾತರೆ ಫಂಕಿ ರಿಮ್ಸ್ ಇಂಫಾಲ್ಗೆ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿನ ಪ್ಲಾಸ್ಟಿಕ್ ಸರ್ಜರಿ ಸೊಸೈಟಿಗೆ ಕುಸಂದರಗ ಸಿಂಧುನ ಈಸ್ಟ್ ಝೋನ್ ಬರ್ನ್ CME ಲಿಸಿಂಗಲಿ ಕುಂತರು ಗಸಿ ರಿಮ್ಸ್ಗೆ ಸುಶ್ರುತ ಹಾಲ್ದ ಹೌಕ್ರೆ ಮಿಫಮ್ ಅಸಿಗೆ ಥಿಮ್ ದಿ ಎಂಪೇಥಿ ಆ್ಯಂಡ್ ಇನ್ನೋವೇಷನ್ ಇನ್ ಬರ್ನ್ ಮ್ಯಾನೇಜ್ಮೆಂಟ್ ಫ್ರಾಮ್ ಎಕ್ಯೂಟ್ ಕೇರ್ ಟು ಸ್ಕ್ವೇರ್ ರಿವಿಷನ್ ಹೈಬಸಿನಿ ಥೊರಮದುದ ನ್ಯಾಷನಲ್ ಅಕಾಡೆಮಿ ಆಫ್ ಬರ್ನ್ಸ್ ಇಂಡಿಯಾಗೆ ಪ್ರೆಸಿಡೆಂಟ್ ಪ್ರೊಫೆಸರ್ ಸಮಿಕ್ ಭತ್ತರ್ಚಾರ್ಜಿ ರಿಮ್ಸ್ಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಪ್ರೊಫೆಸರ್ ನೆಪ್ರಮ್ ಸಂಜಿತ್ ಸಿಂಗ್ ರಿಮ್ಸ್ಗೆ ದಿನ್ ಅಕಾಡೆಮಿಕ್ಸ್ ಪ್ರೊಫೆಸರ್ ಲೈಶ್ರಮ್ ರಾಜೇಶ್ ಸಿಂಗ್ ಅಮಸುಂಗ್ ರಿಮ್ಸ್ಗೆ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ಗೆ ಹೆಡ್ ಪ್ರೊಫೆಸರ್ ಅಕ್ವೈಜಮ್ ಇಬೋಲ್ ಸಿಂಗ್ನ ಸಿಂಗ್ ಬಸರ್ ಉಯಾಕಿ ಥೊರಮದುದ ವಾಂಗಾಂಗ್ಬದ ನ್ಯಾಷನಲ್ ಅಕಾಡೆಮಿ ಆಫ್ ಬರ್ನ್ಸ್ ಇಂಡಿಯಾಗೆ ಪ್ರೆಸಿಡೆಂಟ್ ಪ್ರೊಫೆಸರ್ ಸಮಿಕ್ ಭತ್ತರ್ಚಾರ್ಯನ್ ಹೈ ಮಮಾಂಗೈಗೆ ಮತಂದ ಕೆರೋಸಿನ್ ಸಿಜಿನ್ಲದುನ ಮೈ ಥಾಲಿಂಗೈ ಮತಂದ ಮೈ ಸಾಕ್ತುನ ಇಸಾ ಸೋಕ್ಪಗೆ ಥೌದೋಕ್ಸಿಂಗ್ ಯಾಮ್ನ ಲೈರಮೆ ಇದುಬು ಸಾಕುಲಪ್ಪಗೆ ಮತುಂಗಿನ ಅಸಿಗುಂಬ ಥೌದೋಕ್ಸಿಂಗ್ ಸಿಂಗ್ಥಾನಿಂಗೈ ಓನ್ ಅಂತಾರೆ ಮಾಗ್ನ ಹೈ
0: ವೆನ್ ಐ ವಾಸ್ ಡೂಯಿಂಗ್ ಮೈ ಸ್ಪೆಷಲೈಸೇಷನ್ ಇನ್ ಪ್ಲಾಸ್ಟಿಕ್ ಸರ್ಜರಿ ಅಟ್ ದ ಟೈಮ್ ಇಟ್ ಈಸ್ ಟು ಬಿ ಕ್ಲೇಮ್ ಬರ್ನ್ ಇಸ್ ಟು ಬಿ ಸೋ ಕಾಮನ್ ಕೆರೋಸಿನ್ ವಾಸ್ ದ ಓನ್ಲಿ ಫ್ಯೂಯಲ್ ದೆನ್ ಇಂಡಿಯಾ ಸ್ಟಾರ್ಟೆಡ್ ಗ್ರೋಯಿಂಗ್ ಎಕನಾಮಿಕಲಿ ಇಂಡಸ್ಟ್ರಿಯಲಿ ಅಂಡ್ ಗ್ರಾಜುಯಲಿ ಯು ಹ್ಯಾವ್ ಸೀನ್ ದಟ್ ದ ಫ್ಯೂಯಲ್ ಈಸ್ ಚೇಂಜಿಂಗ್ ಅಂಡ್ ಬಿಕಾಸ್ ಆಫ್ ದ ಉಜ್ವಲ ಯೋಜನಾ ಆಫ್ ಗವರ್ಮೆಂಟ್ ಮೋಸ್ಟ್ ಆಫ್ ದ ಹೌಸ್ ಹೋಲ್ಡ್ಸ್ ಹ್ಯಾವ್ LPG ಸಿಲಿಂಡರ್ಸ್ ಅಂಡ್ ದ ಸ್ಕ್ರೌಜ್ ಆಫ್ ಕೆರೋಸಿನ್ ಬರ್ನ್ಸ್ ಗ್ರಾಜುಯಲಿ ಡಿಕ್ರೀಸ್ಡ್ ನೌ ದ ಸ್ಕ್ಯಾಲ್ಡ್ ಬರ್ನ್ಸ್ ದ ಬರ್ನ್ಸ್ ಡ್ಯೂ ಟು ಹಾಟ್ ಲಿಕ್ವಿಡ್ ಅಂಡ್ ಹಾಟ್ ಫುಡ್ ಹಾಟ್ ಆಯಿಲ್ ಹ್ಯಾಸ್ ಇನ್ಕ್ರೀಸ್ಡ್ ಇನಿಷಿಯಲಿ ದ ಟ್ರಾಮಾ ಇಸ್ ಟು ಬಿ ಆಫ್ ದ ಲೇಡಿ ಆಫ್ ದ ಹೌಸ್ ನೌ ಇಟ್ ಹಸ್ ದೇರ್ ಇಸ್ ಎ ಇಮೆನ್ಸ್ ಅಮೌಂಟ್ ಆಫ್ ಟ್ರಾಮಾ ಹಾಟ್ ಲಿಕ್ವಿಡ್ ಅಂಡ್ ಸ್ಕ್ಯಾಲ್ಡ್ ಬರ್ನ್ಸ್ ಆನ್ ದ ಚಿಲ್ಡ್ರನ್
10: ರಾಜ್ಯಗೆ ಸೋಷಿಯಲ್ ವೆಲ್ಫೇರ್ ಡಿರೆಕ್ಟರೇನ ಅಂಗನವಾದಿ ವಾಕರ್ ಅಮಸುಂಗ್ ಅಂಗನವಾದಿ ಹೆಲ್ಪರ್ ಲೌನಬಗೆ ಅಯಿಬ ಸಾಂಗ್ಯಂಗ್ ಪರೀಕ್ಷಾ ಲಾಗ್ಲಿಬ ಥಾಂಗ್ಜ ನುಮಿತ್ ಥಾ ಅಸಿಗೆ ಕುಂದ ಪಾಂಗ್ತೋಕನಿ ಹೈನ ತೋರಂಬದು ಥಾ ಅಸಿಗೆ ಕುಂತರೆತ ಒಯ್ನ ಪಾಂಗ್ತೋಕ್ಲಗನಿ ಹೈರಿ ಸೋಷಿಯಲ್ ವೆಲ್ಫೇರ್ಗೆ ಡಿರೆಕ್ಟರ್ ಶೈಖ್ ಅಬ್ದುಲ್ ಹಕೀಮ್ನ ಥೋಕ್ಪ ಚೆರೋಲಮನ್ ಹೈ ಪರೀಕ್ಷಾ ಅಸಿ ಇಂಫಾಲ್ ಬಿಷ್ಣುಪುರ್ ಕಕ್ಸಿಂಗ್ ಜಿರಿಬಾಮ್ ತಮೆಂಗ್ಲೋಂಗ್ ನೋನೆ ಉಖ್ರುಲ್ ಕಾಂಗ್ಪೋಕ್ಪಿ ಸನಾಪತಿ ಸಾಂದೇಲ್ ಸುರಸಾನ್ಪುರ್ ಅಮಸುಂಗ್ ತೆಂಗ್ನೋಪಲ್ದ ಪಾಂಗ್ತೋಕನಿ ಸಾಂಗ್ಯಂಗ್ ಅಸಿದ ಮಾಯಿ ಪಾಕ್ಲಬಸಿಂಗ್ ಇಂಟರ್ವ್ಯೂ ಥಾ ಅಸಿಗೆ ಕುನ್ಮಾಪನ್ದಗೆ ಮತಂಗ್ ಥಾಗೆ ತರಾಫಾವ ಸದಗನಿ ಕ್ಯಾಂಡಿಡೇಟ್ಸಿಂಗ್ನ ಮಕ್ಕಳಿಗೆ ಅಡ್ಮಿಟ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ವೆಬ್ಸೈಟ್ಗೆ ಥಾ ಅಸಿಗೆ ಕುನ್ಮರಿದಿಗೆ ಡೌನ್ಲೋಡ್ ತೊಗೊಯಾಗನಿ ಹೈರಿ ಮಣಿಪುರ್ ಸ್ಟೇಟ್ ಕಲಾ ಅಕಾಡೆಮಿನ ಸಿನ್ಬ ಯಾಂಕೈ ನಿಥೋಯ್ ಸುಬ ಓಲ್ಡ್ ಮಣಿಪುರ್ ಸುಮಾಂಗ್ ಲೀಲಾ ಫೆಸ್ಟಿವಲ್ ನರಾಗ್ಲೋಯ್ಸಿನ್ಖ್ರೆ ನುಪಾ ಕಾಂಗ್ಲುಕಿ ಒಯ್ನ ಸನಾ ಲೈಬಾಗ್ ನಾಸೋಮ್ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ನಿಂಗ್ ತಂಬಗಿ ಮಹಾವ್ನ ಬೇಸ್ ಪ್ರೊಡಕ್ಷನ್ ಅನಿಸುಬ ಬೇಸ್ ಪ್ರೊಡಕ್ಷನ್ನ ಸಂಗಾಯ್ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಮೇರಾಗಿ ಮಂಗಾಲತ್ತಾರೆ ಹೈರಿಬ ಲೀಲಾ ಅನಿ ಅಸಿ ಇಂಫಾಲ್ಗೆ ಪ್ಯಾಲೇಸ್ ಕಂಪೌಂಡ್ ಲೈಬ ಇಬೋ ಎಮ ಸುಮಾಂಗ್ ಲೀಲಾ ಸಂಗ್ಲೆಂದ ಹಯೆಂಗ್ ಅಮುಕ್ ಸಾನಗನಿ ಪಾವ್ಗೆ ಮರಕ್ಥನ್ನ ಅತೆಂಬ ಬ್ರೇಕ್ ಅಮ
20: Diamonds Project Department of Pathology RIMS Imphal na breast amasung lung cancer na narba patient singi damakta three molecular test ki kodong chaba pijari hairiba test nga dudi breast cancer gina ERPR HER2 noi amasung KI67 lung cancer gina EGFR mutation test amasung ALK ROS1 PDL1 IIC test ꯇꯦꯁꯁꯤꯡ ꯑꯁꯤꯒꯤ ꯃꯇꯦꯡꯅ ꯀꯦꯟꯁꯔ ꯂꯥꯌꯦꯡꯕꯗ ꯑꯃꯁꯨꯡ ꯇꯥꯔꯒꯦꯇꯦꯗ ꯊꯦꯔꯥꯄꯤꯗ ꯌꯥꯎꯅ ꯃꯇꯦꯡ ꯑꯣꯏꯒꯅꯤ ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯗꯥꯏꯃꯟꯁ ꯄ꯭ꯔꯣꯖꯦꯛ ꯗꯤꯄꯥꯔꯠꯃꯦꯟꯠ ꯑꯣꯐ ꯄꯦꯊꯣꯂꯣꯖꯤ ꯔꯤꯝꯁꯇ ꯇꯥꯟꯅꯕꯤꯌꯨ
1: ꯑꯥꯀꯥꯁꯕꯥꯅꯤ ꯏꯝꯐꯥꯜꯗꯒꯤ ꯄꯥꯎ ꯇꯥꯕꯤꯔꯤ
10: ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯄꯦꯔꯤꯁꯇ ꯑꯋꯥꯡꯕ ꯊꯥꯛꯀꯤ ꯃꯤꯐꯝꯁꯤꯡꯗ ꯐ꯭ꯔꯥꯟꯁꯀꯤ ꯂꯂꯣꯜ ꯏꯇꯤꯛꯀꯤ ꯂꯨꯆꯤꯡꯕꯁꯤꯡꯒ ꯋꯥꯔꯤ ꯁꯥꯟꯅꯈ꯭ꯔꯦ ꯃꯤꯐꯝꯁꯤꯡ ꯑꯗꯨ ꯚꯥꯔꯠ ꯑꯃꯁꯨꯡ ꯐ꯭ꯔꯥꯟꯁꯀꯤ ꯃꯔꯛꯇ ꯁꯦꯜ ꯊꯨꯝ ꯑꯃꯁꯨꯡ ꯎꯗ꯭ꯌꯣꯒꯤ ꯇꯦꯡꯕꯥꯡ ꯄꯤꯅꯔꯤꯕ ꯑꯗꯨ ꯍꯦꯟꯅ ꯆꯦꯠꯁꯤꯜꯂꯅꯕ ꯍꯣꯠꯅꯕꯒꯤ ꯁꯔꯨꯛ ꯑꯃ ꯑꯣꯏꯅ ꯄꯥꯡꯊꯣꯛꯄꯅꯤ ꯍꯧꯖꯤꯛ ꯁꯥꯟꯅꯕꯒꯤ ꯄꯥꯎ ꯋꯥꯏꯈꯣꯝ ꯆꯤꯇ꯭ꯔꯙꯅꯤꯗꯒꯤ
2: FIFA World Cup 2026 ki ngarang numidang Portugal ga DR Congo go sanakiba match ta panjala mamam chanaduna draw chatkre haukiba ahing nongyai pung ama makaida sanakiba match ta England na Croatia bu panjal mariani da thoiki ngasi ayupung mari makaida sanakiba match ta na Ghana na Panama bu panjal ama sinoda amasung ayupung taret makaida sanakiba match ta na Colombia na Uzbekistan bu panjal ahuma mada thoikre ngasi numidang pung mapal makaida Czechia ga South Africa ga sanagani nongyai matung pung tara ni thoi makaida Switzerland ama di Bosnia and Herzegovina ga sanagani aduga hayeng ayuk pung ahum makhaidana Canada amadi Qatar sanagani ayuk pung taruk makhaidana Mexico amadi South Korea sanagani Raizagi Directorate of Veterinary and Animal Husbandry Services kimit eng makhada Manipur Pony Society Manipur Horse Riding and Polo Association amadi Manipur Equestrian Association na sinduna nomogi oiba pony health camp amatha si kunma thoida pangthok lagani mari suba maipakpi memorial trophy lising ani kun taruk ingasi sanakiba match ta 786 Sporting Club na Sangayumphom FC bu panjal ahum amada thoikre atopa match amada Roshan FC na Tokyo FC bu panjal ahum amada thoikre Auckland gi North Harbour National Hockey Center da chathariba FIH Hockey Women's Nations Cup New Zealand singani kuntaru ki ani shubba pool A gi match amada Bharat na Japan bu panjal ani amada maithiba pikre dejamani
10: aroiba da maroiba paumuk 15 suba the Great Zone Uprising Unity Day gi thorum ngasi athoba singi yatapham Imphal gi kekru pa da pangthokli ꯃꯅꯤꯄꯨꯔꯗ ꯀꯥ ꯍꯦꯟꯅ ꯁꯥꯕꯒꯤ ꯆꯥꯡ ꯍꯦꯟꯒꯠꯂꯛꯂꯤꯕꯁꯤꯗꯒꯤ ꯆꯦꯛꯁꯤꯟꯅꯕ ꯍꯦꯜꯊ ꯑꯦꯗꯚꯥꯏꯖꯔꯤ ꯑꯃ ꯅꯦꯁꯅꯦꯜ ꯍꯦꯜꯊ ꯃꯤꯁꯟ ꯃꯅꯤꯄꯨꯔꯅ ꯊꯣꯛꯈ꯭ꯔꯦ ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟ ꯏꯝꯐꯥꯜ ꯏꯁꯅ ꯁꯤꯟꯗꯨꯅ ꯅꯁꯥ ꯃꯨꯛꯇ ꯁꯥꯞꯇ ꯊꯥ ꯑꯁꯤꯒꯤ ꯀꯨꯟꯇꯔꯨꯛ ꯐꯥꯎꯕ ꯖꯤꯂꯥ ꯑꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯐꯝꯁꯤꯡꯗ ꯆꯠꯊꯒꯅꯤ ꯃꯅꯤꯄꯨꯔꯒꯤ ꯖꯤꯂꯥ ꯑꯅꯤ ꯁꯦꯅꯥꯄꯇꯤ ꯑꯃꯗꯤ ꯐꯦꯔꯖꯣꯜꯗ ꯉꯁꯤꯗꯒꯤ ꯍꯧꯅ ꯖꯟ ꯀꯂ꯭ꯌꯥꯟ ꯁꯤꯕꯤꯔ ꯀꯦꯝꯁꯤꯡ ꯍꯧꯗꯣꯛꯈ꯭ꯔꯦ ꯑꯃꯁꯨꯡ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯄꯦꯔꯤꯁꯇ ꯑꯋꯥꯡꯕ ꯊꯥꯛꯀꯤ ꯃꯤꯐꯝꯁꯤꯡꯗ ꯐ꯭ꯔꯥꯟꯁꯀꯤ ꯂꯂꯣꯜ ꯏꯇꯤꯛꯀꯤ ꯂꯨꯆꯤꯡꯕꯁꯤꯡꯒ ꯋꯥꯔꯤ ꯁꯥꯟꯅꯈ꯭ꯔꯦ ꯄꯥꯎ ꯂꯣꯏꯖꯔꯦ
4: ꯑꯗꯣꯝꯅ ꯊꯧꯔꯝ ꯇꯥꯕꯤꯔꯤꯕ ꯑꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯪꯂꯥ ꯆꯦꯅꯦꯜꯗꯒꯤꯅꯤ ꯍꯧꯖꯤꯛ ꯂꯥꯟꯊꯣꯛꯆꯔꯤ ꯐꯤꯜꯝ ꯏꯁꯩ ꯈꯨꯗꯣꯜꯒꯤ ꯑꯍꯥꯟꯕꯗ ꯂꯩꯖꯔꯤ ꯉꯥ ꯏꯀꯣꯅꯪꯁꯦ ꯐꯤꯜꯝꯁꯤꯗꯒꯤ ꯅꯣꯡꯃꯥꯏꯊꯦꯝ ꯄꯥꯍꯥꯔꯤ ꯑꯃꯗꯤ ꯕꯤꯂꯥꯁꯤꯅꯤ ꯑꯅꯤ ꯄꯨꯟꯅ ꯁꯛꯃꯤꯟꯅꯕ ꯕꯤꯖꯦꯟꯇꯨ ꯀꯨꯃꯥꯔ ꯁꯔꯃꯅ ꯁꯩꯔꯦꯡꯕ ꯅꯣꯡꯃꯥꯏꯊꯦꯝ ꯄꯥꯍꯥꯔꯤꯅ ꯁꯩꯔꯥꯡꯕꯤꯁꯩ

ಮಥಂಗ್ನ ತಾಬಿರಸಿ ಮೈಚಾಕ್ ಫಿಲ್ಮ್ಸ್ದಗಿ ಲೈಸ್ರಮ್ ಎಮ್ಮನ ಸಕ್ಪ ಬಂಕ ಸರ್ಮನ ಸೈರಿಂಗ್ಬ ಅಹಿಬುಂ ಶ್ಯಾಮ್ ಸಿಂಗ್ನ ಸೈರಂಗ್ ಬಿಷಯಿ.

ಆಂಜಬಕ್ಕ ದೇಮ್ಮನಾಯ್ತಂಬಕ್ಕು ಸಾಗಲ್ವ ಇನರಿ ನುಜಾನಿ ಲಾಕ್ಪಗಿ ಖರಾಯ್ ಥೊಂಗಾ ಅಂತಂದ್ರ ಲಾಕ್ಪದು ಖರಾಯ್ ಥೊಂಗಾಲ್ದ ತೋನು ಲಾಯ್ಸಿಂಗ್ ಲೇಂಬಿ ಬಿ ಮಾ ಲುಖಾ ತಾವ್ಜಿಂಗ್ ಹೈಕೋ ನುಂಗ್ದ ಹೈರಾಂಗ್ ನಾಯ್ ತೋಮ್ ಯಾನ್ ಗುಂಬಿ ತಾವ್ಜಿಂಗ್ ತೋಮ್ ಥಿನ್ ಫಾವ್ ಗುಂಬಿ ನುಜಾನಿ ಲಾಕ್ಪಗಿ ಮಮೋಮ್ ಇಬಿ ಮಾ ಸಾನಿಂಗ್ ವ ತಾವ್ಜಿಂಗ್ ಅಮುಲ್ ಹೈ ಮೋನ ಯಾವ ಥಮೋಲ್ ಹೈ ಚಿಂಜನಿಂಗ್ ಬಲ್ಲೈ ಗುಂಬಿ ನಿಂಗೋಲ್ ಮಾಗಿ ಮಖು ತ ಸಿಂಗೆ ಲೈರಾಂಗ್ ಪರೇಂಗ ಮ ಪಾಯ್ರಿ ಥಾಂಗ್ಜವ ಕದಿಯಂಗ್ ನ ಲಾಕ್ಪ ಐಜಿರಮಿ ಕದಿಂಗ್ ಥಾಂಗ್ ಜಹನ್ವ ತೋನು ಲಾಯ್ಜಿಂಗ್ ಲೇಂಬಿನ ಲೈಬ ಲಮ್ದಮ್ ದ ಕಾಯ್ದ ಲೋಯ್ ರೋಯ್ ಚಂಗ ಥಾಂಗ್ ಜಹನ್ವ ಕದಿಯಂಗ್ ತೋನು ಲಾಯ್ಜಿಂಗ್

ಕಳವಾಮ ಪಾವುದು ತಾರೀರಿಗ ಹಾಂಗ್ ಜಬ ಕದಿ ಹನ್ಮನ ಕರಿ ಹಾಯ್ ನಮ್ಮ ಪಾವು ಮೇಲಗಿ

ಆಕಾಶ್ ಬಾನಿ ಇಂಫಾಲ್ ಹೌಸಿಗೆ ಲಂಧೋಕ್ಜರಿ ಅದನ್ನು ತಾವಿನಿಂಗ್ದು ನಾ ಪೋಸ್ಟ್ ಕಾರ್ಡ್ಗೆ ಕುತಾಂಗ್ದ ಕಣ್ಬಿರಪ್ಪ ತಾವಿನಿಂಗ್ಬ ಮಣಿಪುರಿ ಫಿಲ್ಮ್ ಶೇ ಕುದೋಲ್ಗೆ ಹಾನ್ ಬದಲೈಸರಿ ಅಂಜಲಿ ಫಿಲ್ಮ್ಸ್ದಾಗಿ ಸದಾನಂದ ಮದಿ ಸರಿತಾ ಅನಿಪುನ ಸಕ್ಮಿನಬ ರಾಜೇನಿ ಕುಪ್ಪಮ್ನ ಸೈರಿಂಗ್ಬ ಗೋಪಿನ ಸೈರಾಂಗ್ ಬಿಷೇ ಇಸೇ ಇಸಿಬು ತಾವಿನಿಂಗ್ದು ನಾ ಪೋಸ್ಟ್ ಕಾರ್ಡ್ ತಾವಿರಕ್ಲುವ ಮರುಪ್ ಸಿಂಗ್ದಿ ಪೊರಂಪಾ ಜುಥೇಕ್ದಾಗಿ ಎನ್ ಜಿ ರಣವೀರ್ ಥವಾಲ್ ಖೇತ್ರಿ ಲೇಕಾಯ್ದಾಗಿ ಬೇಬಿ ಮಂಗಾಂಗ್ ಮರುಪ್ ಸಿಂಗಿಸೆ ಕುದೋಲ್ ದೌಜರಿ ತಮಿಳ್ನಸೇ.

ನಂಬೋಲೈ ಮಪೊಪ್ಪಂ ಅವಾಂಗ್ದಗಿ ಲೆಂಥೋಯ್ ಶಲಾಮ್ ಒಯ್ನಾಮ್ ಸಕುಂತಲಾ ಮದಿ ಒಯ್ನಾಮ್ ಶುಶಿಲಾ ಮರುಬ್ಸಿಂಗಸಿನ ಖನ್ಬಿರಗ್ಲಿ ಅಲಿಯಾ ಫಿಲ್ಮ್ದಗಿ ಅರವಿಂದ್ ಸೋಯ್ಬಂನ ಸಕ್ಪ ಬಿನೋರಂಜನ್ ಒಯ್ನಾಮ್ನ ಸೈರಿಂಗ್ಬ ಮದಿ ತೋನಿ ಅಹಿಬಂನ ಸೈರಂಗ್ಬ ಇಶೈ ಕುದುಲ್ ದೌಗ್ಜರಿ.

ತಾವಿರಿ ನಂಗ್ತನ ಹೇಳಿ ಫಿಲ್ಮ್ಸ್ದಗಿ ಪುಷ್ಪರಾಣಿನ ಸಕ್ಬ ಝಿ ಕವಿತಾನ ಸೈರಿಂಗ್ಬ ಓಕೆನ ಅಮಾಕ್ಸಮ್ನ ಸೈರಂಗ್ಬ ಇಷೈ ಇಸೈ ಅಸಿಗಿದಮಕ್ ಖನ್ಬಿರಕ್ಕಿವಿಶಿಂಗ್ನ ತೇರಾ ಕೈಥೇಲ್ ಎಂಕೋಮ್ ಲೈರಿಕ್ತಗಿ ಹಿಜಮ್ ನಿಮಾಯ್ ಅಮದಿ ಥೌಬಾಲ್ ಬಜಾರ್ ಮನಿಂಗ್ ಲೈಕಾಯ್ದಗಿ ನೋಂಗ್ಥೋಂಬಮ್ ಥೊಯ್ವಿ ಗಸಿಗೆ ಅರೋಯ್ಬದ ಲೌಖಚ್ಚರಿಬ ಪೋಸ್ಟ್ಕಾರ್ಡ್ ಅಸಿ ಕೊಂಥಾ ಅಹಲ್ ಲುಪ್ತಗಿ ಲೈಶ್ರಮ್ ನೇತ್ರಜಿತ್ ಲೈಶ್ರಮ್ ಓಂಬಿ ಗಂಭಿನಿ ರೋಷಿಯಾ ರೋಜಿಯಾ ಲೈಸ್ನಾ ಪ್ರಿನ್ಸಿ ಬುಂಗ್ನಾ ಮದಿ ಬುಂಗ್ ಬುಂಗ್ ಮರುಪ್ಸಿಂಗ್ ಅಸಿನ ಖನ್ಬಿರಕ್ಲಿ ಖಂಬ ಥೊಯ್ಬಿ ಫಿಲ್ಮ್ದಗಿ ಅಹೈವಂ ಶ್ಯಾಮ್ ಅಮದಿ ಅಕೋಯ್ಜಮ್ ಉಸಾರಾನಿ ಅನಿಪುನ ಸಕ್ಮಿನಬ ವಿ ಜಯಂತು ಕುಮಾರ್ ಶರ್ಮನ ಸೈರಿಂಗ್ಬ ಅಹೈವಂ ಶ್ಯಾಮ್ನ ಸೈರಾಂಗ್ಬ ಇಷೈ ಮರುಪ್ಸಿಂಗಿ ಸೈ ಕುದೋಲ್ ತೊಗ್ಸರಿ